ಆಂ ವ್ಯಾಸ ಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶಿವ ಶಿವೇತಿ ಶಿವೇತಿ ಶಿವೇತಿ ವಾಂ ಭವ ಭವೇತಿ ಭವೇತಿ ಭವೇತಿ ವಾ ಹರ ಹರೇತಿ ಹರೇತಿ ಹರೇತಿ ವಾ ಭಜ ಮನಃ ಶಿವಮೇವ ನಿರಂತರಂ ಭಜ ಮನಃ ಶಿವ

0: Shivaya. You're listening to Shaivam.org radios. 24/7 spiritual channels from Shaivam.org. Om Namah Shivaya.
1: കാശി ജ്ഞാനസിംഹാസനദ ആദി ജഗദ്ഗുരു വിശ്വാരാധ്യരനെ മുതലുമാടിക്കൊണ്ടു വിശ്വേശ്വര ശിവാചാര്യ പര്യന്തവാദ ഗുരുപരമ്പരകെ അനന്ത ഭക്തിയ പ്രണാമങ്ങളെ സമർപ്പിച്ച് ശാഖാപുരദ ഈ തപോവന മഠത്തിൽ ಹೊಸ ಸಹಸ್ರಮಾನದೊಳಗೆ ವಿಶ್ವದಲ್ಲಿ ಶಾಂತಿ ಸ್ಥಾಪಿತವಾಗಬೇಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಕಾಶಿ ಜಗದುರವರ ತಪೋನುಷ್ಠಾನ ಪಾದ ಪೂಜೆ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮಗಳು ಸಾಂಗಮಂಗಲವಾಗಿ ನೆರವೇರ್ತಾ ಬರ್ತಾ ಇದ್ದಾವೆ. ಇಂದಿನ ಈ ಸಾಯಂಕಾಲದ ಧರ್ಮಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುವಾಗಿರುವ ತಪೋವನ ಮಠಾಧ್ಯಕ್ಷರಾದ ಷಟಸ್ಥಲ ಬ್ರಹ್ಮಿ ಸಿದ್ಧರಾಮ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮಕ್ಕೆ ಪ್ರೇರಕ ಶಕ್ತಿಯಾಗಿ ನಿಮ್ಮೆಲ್ಲರಿಗೆ ಸದಾ ಪ್ರೋತ್ಸಾಹವನ್ನು ತುಂಬುತ್ತಿರುವ ಪರಶುಮಠದ ಷಟಸ್ಥಲ ಬ್ರಹ್ಮಿ ಅಭಿನವ ಚನ್ನಮಲ್ಲ ಶಿವ

ಆಚಾರ್ಯ ಸ್ವಾಮೀಜಿಯವರೇ, ಇನ್ನರೆ ಈ ಧರ್ಮಸಭೆಯಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರಿಗೆ ವಿನೋದದೊಡನೆ ತತ್ವ ಸಂದೇಶವನ್ನು ಕೊಟ್ಟಿರುವ ಸೊಲ್ಲಾಪುರದ ವೇದಮೂರ್ತಿ ಬಸವರಾಜ ಶಾಸ್ತ್ರಿಯವರೇ ಹಾಗೂ ಹಿತ್ತಲ ಶಿರೂರದ ಶರಣಕುಮಾರ್ ಶಾಸ್ತ್ರಿಯವರೇ, ಪ್ರತಿದಿನಾಲೂ ಕೂಡ ಸಂಗೀತ ಸೇವೆಯನ್ನು ಮಾಡುತ್ತಿರುವ ವೇದಮೂರ್ತಿ ಗುರುಲಿಂಗಯ್ಯ ಗವಾಯಿಗಳವರೇ, ಅವರ ಸಮಸ್ತ ಕಲಾಬಳಗವೇ, ಈ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಶ್ರವಣ ಮಾಡಲು ಬಂದಿರುವ ಶಖಾಪುರ ಹಾಗೂ ಇನ್ನಿತರ ಗ್ರಾಮಗಳಿಂದ ಬಂದಿರುವ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರು, ಪ್ರತಿದಿನಾಲೂ ಕೂಡ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಧ್ಯಾತ್ಮಿಕ ಆಶೀರ್ವಚನಗಳನ್ನು ನೀವೆಲ್ಲ ಭಕ್ತಿಯಿಂದ ಶ್ರವಣ ಮಾಡ್ತಾ ಬರ್ತಾ ಇದ್ದೀರಿ. ಸುಮಾರು ಒಂದು ವಾರದಿಂದ ಸಿದ್ಧಾಂತ ಶಿಖಾಮಣಿಯ ಮೊದಲನೇ ಸ್ಥಳವಾಗಿರತಕ್ಕಂತಹ ಪಿಂಡ ಸ್ಥಳದ ಬಗ್ಗೆ ನೀವೆಲ್ಲ ಶ್ರವಣ ಮಾಡ್ತಿದ್ದೀರಿ. ನಿನ್ನೆ ನಾವು ನಿಮಗೆಲ್ಲ ಅಪ್ಪಣೆ ಕೊಟ್ಟಿದ್ದೇವೆ, 101 ಸ್ಥಳದೊಳಗೆ ಒಂದು ವಾರ ಆದ್ರೆ ಇನ್ನು ಮೊದಲನೇ ಸ್ಥಳದಾಗ ಅದಿ ಒಂದ್ ಬೆಳಕು ಇನ್ನು ಉಳಿದ ದಿವಸದಾಗ 8 ಸ್ಥಳ ಹೊಕ್ಕಿವೆ, ಹಾಗೆ ಇದನ್ನು ಮುಟ್ಟೋದಂತ ನಮ್ಮ ಕಡೆಯಿಂದ ಆಗಂಗ್ ಕಾಣಂಗಿಲ್ಲ ಅನ್ನುವಂತ ಒಂದು ವಿಚಾರ ಬರ್ತದೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಬಹಳ ಸುಂದರವಾದ ಮಾತು ಬರೀತಾರೆ, ನಾವು ತಿಳಿದುಕೊಂಡಿರುವಂತಹ ಜ್ಞಾನ ಅದು ಬಹಳ ಸಣ್ಣದಿದ್ರೂ ಕೂಡ ಅನೇಕ ದಿನಗಳ ಅಜ್ಞಾನವನ್ನ ಆ ಕತ್ತಲೆಯನ್ನ ದೂರ ಮಾಡತಕ್ಕಂಥ ಸಾಮರ್ಥ್ಯ ಆ ಸ್ವಲ್ಪ ಜ್ಞಾನ ಕೂಡ ಇರ್ತದಂತ. ಒಬ್ಬ ದೊಡ್ಡ ಸಾಹುಕಾರವನ್ನು ಮನೆ ಕಟ್ಟಿಸಿ ಅದರೊಳಗೆ ದೀಪ ಹಚ್ಚಲಾರದ ಒಂದು 100 ವರ್ಷ ಆಗಿತ್ತಂತ. ಮನೆ ಕಟ್ಟ್ಯಾನ, ಆದ್ರೆ ಪ್ರವೇಶಕರ ಮುಹೂರ್ತ ಬಂದಿಲ್ಲ ಅಂತ ತಿಳ್ಕೊಂಡು ಹಂಗ ಕಿಡಿಕಿ ಬಾಗಿಲ ಬೆಳಕಂಡೆಲ್ಲ ಬಂದ್ ಮಾಡಿ ಕೀಲಿ ಹಚ್ಚಿಬಿಟ್ಟನು. ಸುಮಾರು ಒಂದು 100 ವರ್ಷ ಮನೆಯೊಳಗ ಕತ್ತಲೆ ಇತ್ತಂತ. ಈ 100 ವರ್ಷದ ಕತ್ತಲೆಯನ್ನ ಕಳಿಬೇಕಾದ್ರೆ ಎಷ್ಟು ದಿವಸ ದೀಪ ಹಚ್ಚಬೇಕಲ್ಲೇ? ಏನ ದೀಪ ಹಚ್ಚಕ್ಕೊಂದು 100 ವರ್ಷ ಬೇಕನ ಅಲ್ಲೇ? ಒಂದು ಕ್ಷಣ ನೀವೊಂದು ಮೇಣಬತ್ತಿನೋ ಒಂದು ತಿಪ್ಪದ ದೀಪನೋ ಹಚ್ಚಿಬಿಟ್ರಂದ್ರೆ ಕತ್ತಲೆ ಹೋಗಿಬಿಡ್ತ. 100 ವರ್ಷದ ಕತ್ತಲೆ ಇರ್ಬೋದು, 1000 ವರ್ಷದ ಕತ್ತಲೆ ಇರ್ಬೋದು, ಆದ್ರೆ ಒಂದು ಕ್ಷಣದಲ್ಲಿ ಹಚ್ಚಿರ್ತಕ್ಕಂತ ದೀಪದಿಂದ ಕತ್ತಲೆ ಹೆಂಗ ದೂರ ಆಗ್ತದೆ? ಹಾಗೆ ನಾವು ನಡೆಯುವಂತ ಮಾರ್ಗ ಬಹಳ ದೂರಿದ್ರು ಕೂಡ ಕೈಯೊಳಗ ದೀಪ ಅನ್ನುವಂತಹದ್ದು ಬಂತು ಅಂದ್ರೆ ನಾವು ಸಾವಕಾಶವಾಗಿ ಅಲ್ಲಿ ಮುಟ್ಲಿಕ್ಕೆ ಸಾಧ್ಯವಕ್ಕ. ಅದಕ್ಕೆ ಬೇಕಾದಷ್ಟು ಮಾರ್ಗ ದೂರ ಇರಬಹುದು, ಅದೆಲ್ಲ ಕತ್ತಲೆಯಿಂದ ತುಂಬಿಕೊಂಡಿರಬಹುದು, ಆದರೆ ಹೋಗುವಂತ ವ್ಯಕ್ತಿಯ ಕೈಯಲ್ಲಿ ದೀಪ ಇತ್ತು ಅಂದ್ರೆ ಅವ ಸಹಜವಾಗಿ ಹೋಗಿ ಮುಟ್ತಾನ. ಹೋದಲ್ಲೆಲ್ಲ ಅದು ಬೆಳಕಕ್ಕೂಂತ ಬರ್ತದೆ, ಕತ್ತಲೆ ದೂರ ಆಗ್ತದೆ. ಅದಕ್ಕೆ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಸತೋಮ ಸದ್ಗಮಯ ಅಂತ ತಿಳ್ಕೊಂಡು ಋಷಿಗಳು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅಸತ್ಯನಿಂದ ಸತ್ಯದ ಕಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ತಿಳ್ಕೊಂಡು ಹೆಂಗ್ ಬೇಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಒಂದು ಮಣಿ ಅಂದ್ರೆ ಪ್ರಕಾಶವನ್ನು ಕೊಡತಕ್ಕಂಥ ದಿವ್ಯವಾದ ರತ್ನವನ್ನ ನಮ್ಮ ಕೈಯಲ್ಲಿ ಹಿಡ್ಕೊಂಡು ನಾವು ಹೊರಟಿವಿ ಅಂತ ಕೇಳಿದ್ದ. ನಾವು ಹೋದಲ್ಲೆಲ್ಲ ಅದು ಬೆಳಕೇ ಬರ್ತದೆ. ಆ ಬೆಳಕಿನಲ್ಲಿ ಎಂದಿಲ್ಲ ನಾಳೆ ಆ ಸ್ಥಾನವನ್ನು ಅವಶ್ಯವಾಗಿ ನಾವು ಹೋಗಿ ಮುಟ್ತಾ ಇದೆ. ಅದಕ್ಕೆ ಸ್ವಲ್ಪ ಮಪ್ಯಶ್ಯ ಧರ್ಮಶ ತ್ರಾಯತೆ ಮಹತೋ ಭಯಾತ್. ನಾವು ಮಾಡಿರುವಂತಹ ಪುಣ್ಯ ಸ್ವಲ್ಪ ಇದ್ರೂ ಕೂಡ
ನಾವು ಪಡೆದುಕೊಂಡಂತ ಜ್ಞಾನ ಬಹಳ ಸಣ್ಣ ಇದ್ರೂ ಕೂಡ ಅದು ಅನೇಕ ದಿನಗಳ ಅಜ್ಞಾನವನ್ನು ದೂರ ಮಾಡುತ್ತದೆ. ಅದನ್ನೇ ಶರಣರೊಂದು ವಚನದಲ್ಲಿ ಹೇಳಿದ್ದಾರೆ, ಕರಿ ಘನ ಅಂಕುಶ ಕಿರಿದನ್ನಬಹುದೇ ಬಾರದಯ್ಯ, ತಮಂದ ಘನ ಜ್ಯೋತಿ ಕಿರಿದನ್ನಬಹುದೇ ಬಾರದಯ್ಯ, ಮರಹು ಘನ ನಿಮ್ಮ ನರಿವ ಮನ ಕಿರಿದನ್ನಬಹುದೇ ಬಾರದಯ್ಯ. ಒಂದು ಎರಡು ಮೂರು ಉದಾಹರಣೆ ಕೊಟ್ಟು ತಿಳಿಸ್ತಾರ. ಕರಿ ಘನ ಅಂಕುಶ ಕಿರಿದನ್ನಬಹುದೇ ಬಾರದಯ್ಯ, ಆನೆ ಬಹಳ ದೊಡ್ಡದಿರ್ತದ, ಅದು ಮದೋನ್ನಮತ್ವಾಗಿರ್ತಕ್ಕಂಥ ಆನೆಯನ್ನ ನಾವು ಹತೋಟಿಲಿ ಇಟ್ಕೋಬೇಕಾದ್ರೆ ಅದಕ್ಕೆ ಬಹಳ ದೊಡ್ಡ ಅಂಕುಶ ಇಲ್ಲ, ಅಂಕುಶ ಬಹಳ ಸಣ್ಣದಿರ್ತದೆ. ಆನೆ ಆಕಾಶದಷ್ಟು ಗಾತ್ರದ ಆನೆ ಇದ್ರೂ ಕೂಡ ಒಂದು ಸಣ್ಣದಾಗಿರ್ತಕ್ಕಂಥ ಅಂಕುಶ ಅದನ್ನು ತನ್ನ ಅಂಕಿತದಲ್ಲಿ ಇಟ್ಕೊಂತದ. ಅದೇ ಪ್ರಕಾರವಾಗಿ ತಮಂದ ಘನ ಜ್ಯೋತಿ ಕಿರಿದನ್ನಬಹುದೇ ಬಾರದಯ್ಯ, ಕತ್ತಲೆ ಬಹಳ ದೊಡ್ಡದ, ನೂರಾರು ಸಾವಿರಾರು ವರ್ಷಗಳ ಕತ್ತಲೆ ತಂದ್ರೂ ಕೂಡ ಸಣ್ಣ ಒಂದು ದೀಪನ ಹಚ್ಚಿಬಿಟ್ರೆ ಕತ್ತಲೆ ಹೆಂಗೆ ದೂರ ಆಗಿಬಿಡ್ತದ. ಹಾಗ ಮರಹು ಘನ ನಿಮ್ಮ ನರಿವ ಮನ ಕಿರಿದನ್ನಬಹುದೇ ಬಾರದಯ್ಯ. ಪರಮಾತ್ಮನನ್ನು ಮರೆತದ್ದು ಎಂದು ಮರಿತೀವಿ ಅಂದ್ರೆ ನಮಗೆ ಗುರುತೇ ಇಲ್ಲ, ಅಷ್ಟು ದಿವಸ ಆಗಿ ಹೋಗಿದ್ದಾವೆ. ಅನೇಕ ಯುಗಗಳನ್ನು ಅವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೇವೆ. ಇಷ್ಟಾದ್ರೂ ಕೂಡ ನಮ್ಮಲ್ಲಿ ಮನಸ್ಸನ್ನುವಂತಹ ಒಂದು ಸಣ್ಣ ಪದಾರ್ಥವನ್ನು ಪರಮಾತ್ಮ ಕೊಟ್ಟಿದ್ದಾನೆ, ಅದಕ್ಕೆ ಸರಿಯಾಗಿ ನಾವು ಮಾರ್ಗದರ್ಶನ ಮಾಡ್ಕೋಂತ ಬಂದಿವೆ ಅಂದ್ರೆ ನಾವು ಪರಮಾತ್ಮನ ಮುಟ್ಲಿಕ್ಕೆ ಸಾಧ್ಯ ಆಗ್ತದಂತ ತಿಳ್ಕೊಂಡು ಅದಕ್ಕೆ ನಾವು ಒಂದ್ ದಿವಸ ಕೇಳ್ತೀವೋ 18 ದಿವಸ ಕೇಳ್ತೀವೋ ಮುಖ್ಯ ಅಲ್ಲ, ಪರಂತು ಒಂದೇ ದಿವಸ ಕೇಳಿರೂ ಕೂಡ ಆ ಕೇಳಿರುವಂತಹ ಮಾತು ನಿಮ್ಮ ಜೀವನದಲ್ಲಿ ಒಂದಿಲ್ಲೊಂದು ಕಾಲಕ್ಕೆ ಅದು ಉಪಯೋಗಕ್ಕೆ ಬರ್ತದ, ಅದಕ್ಕೆ ಅವಶ್ಯವಾಗಿ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಪಿಂಡಸ್ಥಲದೊಳಗೆ ಒಂದು ಮುಖ್ಯವಾದ ಪ್ರಶ್ನೆ ಬರ್ತದೆ, ಇಷ್ಟೆಲ್ಲ ಜೀವನ ಹುಟ್ಟಿ ಬಂದಾರಲ್ಲ, ಇವೆಲ್ಲ ಹುಟ್ಟಿ ಬರಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಅನಾದ್ಯ ವಿದ್ಯಾ ಸಂಬಂಧ ತದಂಶೋ ಜೀವನಾಮಕ ಅಂತ ಕರೆದ. ಅನಾದಿಯಾಗಿರ್ತಕ್ಕಂಥ ಅವಿದ್ಯೆಯ ಆವರಣ ಮಾಡೋಣದ್ರಿಂದ ಪರಮಾತ್ಮನೇ ಜೀವ ಜೀವ ಜೀವ ಅಂತ ಕರೆಸಿಕೊಳ್ತಾರೆ. ಅದಕ್ಕೆ ನೀವೆಲ್ಲ ಯಾರಂದ್ರೆ ನೀವೆಲ್ಲ ಪರಮಾತ್ಮ ರೂಪರೇ. ಆದರೆ ಪರಮಾತ್ಮ ನೀವು ಇದ್ರೂ ಕೂಡ ನಿಮಗೆ ಅವಿದ್ಯೆ ಆವರಣ ಆಗಿರೋದ್ರಿಂದ ನಾವು ಪರಮಾತ್ಮ ಅನ್ನುವಂತ ತಿಳುವಳಿಕೆ ಇಲ್ಲಂದ್ರಿಂದ ನಾವೆಲ್ಲ ನಮಗೆ ಜೀವ ಜೀವ ಅಂತ ನಾವು ಕರ್ಕೊಂಡ್ಬರ್ತೇವೆ, ಜೀವಾತ್ಮರು ಅಂತ ಕರಿತೀವಿ. ಅದಕ್ಕೆ ಜೀವಾತ್ಮದ ವ್ಯಾಖ್ಯೆಯನ್ನು ಮಾಡೋ ಕಾಲಕ್ಕೆ ಶಾಸ್ತ್ರದಲ್ಲಿ ಬರೀದಾರೆ, ಜೀವತ್ವಂ ದುಃಖ ಸರ್ವಸ್ವಂ ತದಿದಂ ಮಲಕಲ್ಪಿತಂ ಅಂತ ಹೇಳ್ತಾರೆ. ಜೀವ ಹೇಗಾದ ಅಂದ್ರೆ ಮೂರು ಮಲಗಳ ಆವರಣವಾಗಿರೋದ್ರಿಂದ ಪರಮಾತ್ಮನೇ ಜೀವ ಜೀವ ಅಂತ ಕರೆಸುವ. ಮೂರು ಮಲ ಯಾವ ಅಂದ್ರೆ ಅವಕ್ಕೆ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅನ್ನುವಂಥ ಮೂರು ಹೆಸರು ಕೊಟ್ಟಿದ್ದಾರೆ. ಇವು ಏನ್ ಮಾಡ್ತಾವಂದ್ರೆ ನಮ್ಮನ್ನ ಮುಚ್ಚಿ ಹಾಕ್ತಾವು ಅಂತ ಹೇಳ್ತಾರೆ. ಈಗಾಗಲೇ ಶಾಸ್ತ್ರ ಹೇಳಿದ್ರೆ ಪ್ರವಚನದೊಳಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತಿರ್ತವೆ. ಇಚ್ಛಾಶಕ್ತಿ ಅಂದ್ರೆ ಏನು? ಈ ಪ್ರವಚನ ಕೇಳಾಕ ತಪೋವನಕ ಹೋಗಬೇಕು ಅನ್ನುವಂತಹ ಮನಸ್ಸಿನಗೇನು ಬಯಕೆ ಆಗ್ತಲ್ಲ ಅದಕ್ಕೆ ಇಚ್ಛಾ ಇಚ್ಛಾ ಅಂತ ಕರೀತ, ಅದಕ್ಕೆ ಇಚ್ಛಾಶಕ್ತಿ. ಅದು ಯಾರಲ್ಲಿ ಇರ್ತದ ಅವರೇ ಇಲ್ಲಿ ಬರ್ತಾರೆ, ಯಾರೆಲ್ಲ ಇಚ್ಛಾಶಕ್ತಿ ಇರಂಗಿಲ್ಲ ಅವರಿಲ್ಲಿ ಬರ್ಲಿಕ್ಕೆ ಆಗದಲ್ಲ. ಇನ್ನ ಜ್ಞಾನ ಶಕ್ತಿ ಅಂದ್ರೆ ಇಲ್ಲಿ ಮೇಲೆ ಕೂತ್ಕೊಂಡ ಮೇಲೆ ಕೀರ್ತನಕಾರರು, ಶಾಸ್ತ್ರಿಗಳು, ಶಿವಾಚಾರ್ಯರು, ಜಗದ್ಗುರು ಹೇಳ್ತಕ್ಕಂತ ಮಾತನ್ನ ಕೇಳಿದಾಗ ನಿಮ್ ಮನಸ್ಸಿನಾಗ ಯಾವುದೋ ಒಂದು ಸ್ವಲ್ಪ ಇಲ್ಲ ಸ್ವಲ್ಪ ತಿಳುವಳಿಕೆ ಅಂತ ಬರ್ತದೆ, ಜ್ಞಾನ ಅಂತ ಬರ್ತದ, ಅದಕ್ಕೆ ನಾವು ಜ್ಞಾನಶಕ್ತಿ ಜ್ಞಾನಶಕ್ತಿ ಅಂತ ಕರೀತೀವಿ. ಇನ್ನು ಜ್ಞಾನ ಆದ್ಮೇಲೆ ಏನ್ ಮಾಡ್ತಾನ ಮನುಷ್ಯ ಅಂದ್ರೆ ಅದನ್ನ ಕ್ರಿಯಾದೊಳಗೆ ಇಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನ. ಹೇಗೆ ತಿಳ್ಕೊಂತಾರೆ, ಹೇಗೆ ಅರಿತಾನೆ, ಹಾಗೆ ಅದನ್ನು ಆಚರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನಲ್ಲ, ಅದಕ್ಕೆ ನಾವು ಕ್ರಿಯಾಶಕ್ತಿ ಅಂತ ಕರ್ಕೊಂಡ್ಬರ್ತೀವಿ.
ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನ ಶಕ್ತಿ ಅಂತ ಮೂರು ಶಕ್ತಿ ಇರ್ತಾ ಇದ್ದಾವೆ. ಆದರೆ ಪರಮಾತ್ಮನಲ್ಲಿ ಆ ಶಕ್ತಿ ಬಹಳ ದೊಡ್ಡ ಇರ್ತವೆ. ಅವೇ ಮೂರು ಶಕ್ತಿಗಳೇ ಸಣ್ಣವಾದಾಗ ಅವಳಿಗೆ ಮಲಗಳು ಮಲಗಳು ಅಂತ ಕರೆದ. ಅದಕ್ಕೆ ಪರಮಾತ್ಮನ ಇಚ್ಛಾಶಕ್ತಿ ಸಣ್ಣದಾದಾಗ ಅದಕ್ಕೆ ಆಣವಮಲ ಅಂತ ಕರೆದ್ರು. ಅದು ಜೀವಾತ್ಮನ ಆವರಣ ಮಾಡುತ್ತೆ. ಅದಕ್ಕೆ ಇಚ್ಛಾ ನಮ್ದೇನದಪ್ಪ ಅಂದ್ರೆ ಸಣ್ಣದಾಯ್ತು. ಇಚ್ಛಾ ಸಣ್ಣದಾಗಿಡೋದು ನಾವು ಏನ್ ಅಪೇಕ್ಷೆ ಪಡ್ತೇವಪ್ಪ ಅಂದ್ರೆ ಕೇವಲ ನಮ್ಮ ಪೂರ್ತಿ ಕಷ್ಟ ನಾವು ವಿಚಾರ ಮಾಡ್ತೇವೆ ಹೊರತಾಗಿ ಸಮಸ್ತ ಜಗತ್ತಿನ ಬಗ್ಗೆ ನಾವು ವಿಚಾರ ಮಾಡಂಗಿಲ್ಲ. ಅದಕ್ಕೆ ನಾನು ಸುಖವಾಗಿರಬೇಕು, ನಾನು ಆನಂದವಾಗಿರಬೇಕಂತಕ್ಕಂತ ಸಂಕುಚಿತ ಭಾವ ನಮ್ಮಲ್ಲಿ ಯಾಕೆ ಬರ್ತಾವ, ನಮ್ಮ ಇಚ್ಛಾ ಸಣ್ಣದಾಗಿ ಅದಕ್ಕೆ ಆಣವಮಲೆಯಿಂದ ನಾವೆಲ್ಲ ಆವೃತವಾಗಿದೆ. ಇನ್ನು ಎರಡನೇದು ಈಶ್ವರನಲ್ಲಿರ್ತಕ್ಕಂಥ ಏನು ಜ್ಞಾನ ಶಕ್ತಿ ಅದ, ಆ ಜ್ಞಾನ ಶಕ್ತಿ ಯಾವಾಗ ಸಾಣದಕ್ಕ ಅದಕ್ಕೆ ಮಾಯಾಮಲ ಮಾಯಾಮಲ ಅಂತ ಕರ್ಕೊಂಡ್ಬರ್ತಾರೆ. ಅದು ನಮ್ಮ ಮೇಲೆ ಆವರಣ ಮಾಡೋದ್ರಿಂದ ನಾವು ಅಲ್ಪಜ್ಞ ಅಂತ ಕರೆಸುವಂತೆ ನಮಗೆ ಉಳಿದೆಲ್ಲ ತಿಳಿಯಂಗೆ ನಮ್ಗೆ ಏಟ್ ಬೇಕಟ್ಟ ಗುರುತಕ್ಕದ ಎಲ್ಲ ನಮ್ಗೆ ಗುರುತಾಗದಲ್ಲ. ನಮ್ಮ ಮುಂದೆ ಏನ್ ನಡೀತು ನಮ್ ಗುರ್ತಕ್ಕ, ನಮ್ಗೆ ಹಿಂದೆ ಹಿಡಿದು ನಮಗೆಲ್ಲ ಗುರುತಾಗದಲ್ಲ. ಹೀಗೆ ಜ್ಞಾನ ಶಕ್ತಿಯ ಸಂಕೋಚ ಅದಕ್ಕೆ ಮಾಯಾಮಲ ಅಂತ ಕರ್ಕೊಂಡ್ಬರ್ತಾರೆ. ಇನ್ನ ಪರಮಾತ್ಮನಲ್ಲಿರ್ತಕ್ಕಂಥ ಏನು ಕ್ರಿಯಾಶಕ್ತಿ ಅದ, ಆ ಕ್ರಿಯಾಶಕ್ತಿ ಸಣ್ಣದಾದಾಗ ಅದಕ್ಕೆ ಕಾರ್ಮಿಕ ಮಲ ಅಂತ ಕರ್ಕೊಂಡ್ಬಂದ್ರು. ಹೀಗೆ ಮೂರು ಮಲಗಳಿಂದ ಆವೃತನಾಗಿರ್ತಕ್ಕಂಥ ಪರಮಾತ್ಮನ ಅಂಶಕ್ಕನ ಇಲ್ಲಿ ಜೀವಾತ್ಮ ಜೀವಾತ್ಮ ಜೀವಾತ್ಮ ಅಂತ ಕರ್ಕೊಂಡ್ಬಂದ್ರು. ಈ ಮೂರು ಮಲ ಆವರಣ ಆಗೋಣದ್ರಿಂದ ಜೀವಾತ್ಮನಲ್ಲಿ ಏನು ಫರಕಾಯ್ತು ಪರಮಾತ್ಮನಿಗಿಂತಲೂ ಅಂತ ಕೇಳಿದ್ದಾದ್ರೆ, ಅದಕ್ಕೆ ಆಣವಮಲದ ಆವರಣ ಆಗೋಣದ್ರಿಂದ ತನ್ನ ವ್ಯಾಪಕವಾದ ಸ್ವರೂಪವನ್ನು ಮರಿತಾನೆ, ತನ್ನನ್ನು ಸಣ್ಣವನನ್ನಾಗಿ ತಿಳ್ಕೊಂತ. ಅದಕ್ಕೆ ನಿಮಗೆ ಯಾರಾದರೂ ಕೇಳಿದ್ರೆ ಎಲ್ಲಿದೆಯಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ನಾನು ಶಖಾಪುರದಾಗ ಅದೀನಿ ಅಂತ ಹೇಳ್ತಾನೆ. ಶಖಾಪುರದಾಗ ಅಂದ್ರೆ ಶಖಾಪುರ ತುಂಬೆಲ್ಲ ಅದೇನಪ್ಪ ಅಂತ ಕೇಳಿದ್ರೆ ಎಲ್ಲ ಶಖಾಪುರದೊಳಗ ತಪೋವನ ಮಠದಾಗ ಅದೀನಿ ಅಂತ ಹೇಳ್ತಾನೆ. ಅದು ತಪೋವನ ಮಠ ಒಂದು 10-20 ಎಕರೆ ಜಮೀನು ದೊಡ್ಡದದು, ಅದ್ರ ತುಂಬಾ ನೀ ಕೂತ್ಕೊಂಡೇನೆ ಅಂತ ಕೇಳಿದಿಲ್ಲ, ಅದರ ಸಭಾ ಮಂಟಪದಾಗ ಕುಂತೀನಿ ಅಂತ ಹೇಳ್ತ. ಮತ್ತೆ ಸಭಾ ಮಂಟಪ ತುಂಬಾ ನೀನೊಬ್ಬನ ಕುಂತೇನು ಇಲ್ಲ, ಅದರಾಗ ಸಾವಿರಾರು ಮಂದಿ ಕೂತ್ಕೊಂಡಿದ್ರು, ಅದರಾಗ ನಾನು ಸ್ವಲ್ಪ ಜಾಗದ ಕೂತ್ಕೊಂಡೀನಿ ಅಂತ ಹೇಳ್ತಾನಲ್ಲ. ಅಂದ್ರೆ ಇದು ಏನಪ್ಪ ಅಂದ್ರೆ ಇದು ಆಣೋ ಮರದ ಪ್ರಭಾವ ಅಂತ. ವಾಸ್ತವಿಕವಾಗಿ ವಿಚಾರ ಮಾಡಿದರೆ ನಮ್ಮ ಆತ್ಮ ಅನ್ನುವಂತಹದ್ದು ಜಗತ್ತಿನ ತುಂಬೆಲ್ಲ ವ್ಯಾಪಕವಾಗಿದ್ರು ಕೂಡ ತನ್ನ ವ್ಯಾಪಕತೆಯನ್ನು ಮರೆತುಕೊಂಡು ತನ್ನ ಸಂಕುಚಿತ ಭಾವನೆಯಿಂದ ನಾನು ಇಲ್ಲೇ ಇಷ್ಟ ಕೂತ್ಕೊಂಡಿರ್ತಕ್ಕಂಥ ತಿಳುವಳಿಕೆ ಬರುತ್ತಲ್ಲ, ಆ ತಪ್ಪು ತಿಳುವಳಿಕೆನೆ ಅದಕ್ಕೆ ಆಣೋಮಲ ಅಂತ ಕರ್ಕೊಂಡ್ಬರ್ತಾರೆ. ಇನ್ನು ಎರಡನೇದಾಗಿರ್ತಕ್ಕಂಥ ಜ್ಞಾನ ಶಕ್ತಿ ಸಂಕೋಚ ಆಗಿರ್ತಕ್ಕಂಥ ಮಲಕ್ಕೆ ನಾವು ಮಾಯಾಮಲ ಅಂತ ಕರ್ಕೊಂಡ್ಬರ್ತೀವಿ. ಮಾಯಾಮಲ ಏನ್ ಮಾಡುತ್ತಂದ್ರೆ ಅದಕ್ಕೆ ಭಿನ್ನ ವೇದ್ಯ ಪ್ರಥಾರೂಪಂ ಮಾಯಂ ಮಲಂ ಅಂದ್ರೆ ನಾನು ಬೇರೆ ನೀನು ಬೇರೆ ಅನ್ನುವಂತ ಭೇದ ಹುಟ್ಟಿಸುವಂತ ಏನು ತಿಳುವಳಿಕೆದಲ್ಲ, ಇದು ಎದರ ಪ್ರಭಾವ ಅಂದ್ರೆ ಅದಕ್ಕೆ ಮಾಯಾಮಲ ಮಾಯಾಮಲ ಅಂತ ಕರೀತಾರೆ. ಒಂದು ಮನೆಯೊಳಗ ತಂದೆ ತಾಯಿಗೆ 4-6 ಜನ ಮಕ್ಕಳು ಹುಟ್ಟುತ್ತಾರೆ, ಅವರು ಕೂಡಿಕೊಂಡು ಬೆಳೀತಾರೆ, ದೊಡ್ಡವರಾಗ್ತಾರೆ, ಲಗ್ನ ಮಾಡಿಕೊಂತಾರೆ, ವ್ಯಾಪಾರ ಉದ್ಯೋಗ ಮಾಡ್ತಾರೆ. ಇದಾದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲರೂ ಬೇರೆ ಬೇರೆ ಆಗ್ತಾರೆ. ನಾನು ಬೇರೆ ಆಗ್ಬೇಕಂತಾನ, ನೀನು ಬೇರೆ ಆಗ್ಬೇಕಂತ, ಹಿಂಗ್ ಬೇರೆ ಯಾಕೆ ಆಗ್ಬೇಕಂತಾರೆ? ಎಲ್ಲರೂ ಕೂಡಿಕೊಂಡಿರ್ಬೇಕಂತಕ್ಕಂಥ ವಿಚಾರ ಯಾಕೆ ಬರೋದಿಲ್ಲ ಅಂದ್ರೆ ಪ್ರತಿಯೊಬ್ಬರಲ್ಲಿ ಮಾಯಾಮಲ ಅನ್ನುವಂತಹದ್ದಿರ್ತದ. ಅದು ಏನ್ ಮಾಡುತ್ತಪ್ಪ ಅಂದ್ರೆ ಎಲ್ಲರನ್ನು ಕೂಡಿಡ್ಲಿಕ್ಕೆ ಅದು ಮಾಡಿಕೊಡಂಗಿಲ್ಲ, ಅದು ನೀವೆಲ್ಲ ಬೇರೆ ಆಗ್ಬೇಕು. ಭಿನ್ನ ವೇದ್ಯ ಪ್ರಥಾರೂಪಂ ಮೈ ಎಂಬಲಂ ಅಂತ ಕರೀತಾರೆ. ಈ ಮಾಯಾಮಲದ ಆವರಣ ಆಗೋದ್ರಿಂದ ಮನುಷ್ಯನ ಜ್ಞಾನ ಅನ್ನುವಂಥದ್ದು ಸಂಕೋಚ ಆಗ್ತದೆ. ಅದಕ್ಕೆ ಸರ್ವತ್ರ ಇರತಕ್ಕಂಥ ಪರಮಾತ್ಮನನ್ನು ಮರಿತಾನೆ. ಅಷ್ಟೇ ಅಲ್ಲ, ತನ್ನೊಳಗಿರ್ತಕ್ಕಂಥ ದೇವರನ್ನು ಮರೆತು ಎಲ್ಲೆಲ್ಲೋ ಹುಡುಕೋ ಅಂತ ಹೋಗ್ತಾನೆ. ಅದಕ್ಕೆ ಎಲ್ಲಿವರೆಗೆ ಮಾಯಾ ಅನ್ನುವಂಥದ್ದು ನಮ್ಮ ಮನಸ್ಸಿನಿಂದ ದೂರ ಆಗೋದಿಲ್ಲ ಅಲ್ಲಿವರೆಗೆ ಪರಮಾತ್ಮನ ಕಾಣಲಿಕ್ಕಾಗೋದಿಲ್ಲ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮನ ಬಹಳ ಸುಂದರವಾದ ಮಾತು ಹೇಳಿದಾನೆ.
ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರು ನನಗೆ ಶರಣಾಗತರಾಗ್ತಾರೆ ಅವರೇ ಮಾಯಿಂದ ಬಿಡುಗಡೆ ಆಗ್ತಾರೆ ಹೊರತಾಗಿ ನನಗೆ ಶರಣಾಗತರಾಗಲಾರದ ಮಾಯಿಂದ ಬಿಡುಗಡೆ ಮಾಡಿಕೊಳ್ಳಿಕ್ ಬರಂಗಿಲ್ಲ ಅಂತ. ಒಮ್ಮೆ ಹೀಗೆ ನಾರದ ಮತ್ತು ಕೃಷ್ಣ ಕೂತುಕೊಂಡಾಗ ನಾರದ ಕೃಷ್ಣ ಪರಮಾತ್ಮ ಒಂದು ಪ್ರಶ್ನೆ ಕೇಳಿದ. ಪರಮಾತ್ಮ ನಿನ್ನ ಮಾಯಾದ ಬಗ್ಗೆ ಬಹಳ ಎಲ್ಲರೂ ವರ್ಣನೆ ಮಾಡ್ತಾರ, ಮಾಯಾ ಮಾಯಾ ಮಾಯಾ ಅಂತ ತಿಳ್ಕೊಂಡು ಅದು ಮಾಯಾ ಏನು ಮಾಡ್ತದ ಅಂತ ಕೇಳಿದ. ಅದಕ್ಕೆ ಪರಮಾತ್ಮ ಹೇಳ್ತದ, ಮಾಯೆಯಲ್ಲಿ ಬಹಳ ದೊಡ್ಡ ಶಕ್ತಿ ಇರ್ತದ, ಅದು ಏನು ಬೇಕಾದ್ದು ಮಾಡಬಹುದು. ಹೌದು ಅಲ್ಲ ಮಾಡ್ತದ, ಅಲ್ಲ ಹೌದು ಮಾಡ್ತದ. ಅದಕ್ಕೆ ಅಘಟಿತ ಘಟನಾ ಪಟಿಯಸಿ ಮಾಯಾ ಅಂತ ತಿಳ್ಕೊಂಡು ಹೇಳಿದ. ಆಗ ಎಷ್ಟು ದೊಡ್ಡ ಸಾಮರ್ಥ್ಯ ಅದಕ್ಕೆ ಮಾಯಾ ಕೈತೆ ಅಂದ್ರೆ ಅದ ಮಾಯಾ ಹೆಂಗದ ನನಗೆ ಸ್ವಲ್ಪ ತೋರಿಸು ಅಂತ ತಿಳ್ಕೊಂಡು ನಾರದ ಪರಮಾತ್ಮನಿಗೆ ಕೇಳ್ದ. ಪರಮಾತ್ಮಂದ, ನನ್ನ ನೋಡಾಕತ್ತಿದ ಅದ್ರ ಬಿಟ್ಟುಕೊಟ್ಟು ಮಾಯಾ ಯಾಕೆ ನೋಡ್ಬೇಕಂತೀಯಪ್ಪ ನೀನು? ಇಲ್ಲಪ್ಪ, ನಿನ್ನಂತೂ ಯಾವಾಗಲೂ ನಾನು ನೋಡೇ ನೋಡ್ತೇನೆ, ಆದರೆ ನಿನ್ನ ಮಾಯಾ ನೋಡಬೇಕಂತ ನನಗೆ ಇಚ್ಛೆ ಆಗ್ಯದ, ಅದಕ್ಕೆ ನಿನ್ನ ಮಾಯಾ ಸ್ವಲ್ಪ ತೋರಿಸು ಅಂತಂದಾಗ ಹಾಗಾದ್ರೆ ತೋರಿಸ್ತೇನೆ ಬಾ ಅಂತ ತಿಳ್ಕೊಂಡು ನಾರದನ ಕರ್ಕೊಂಡು ಪರಮಾತ್ಮ ಊರ್ ಹೊರಗೆ ಹೋದಂತ. ಊರ್ ಹೊರಗೆ ಒಂದು ನದಿ ಹರಿತಾ ಇತ್ತು. ಆ ನದಿಯೊಳಗೆ ಇಬ್ರು ಸ್ನಾನ ಮಾಡ್ಲಿಕ್ಕೆ ಹೋದರು. ಪರಮಾತ್ಮ ಸ್ನಾನ ಮಾಡಿ ಹೊರಗೆ ಬಂದು ಬಟ್ಟೆ ಉಟ್ಕೋಂತ ನಿಂತುಕೊಂಡಿದ್ದ. ಅವಾಗ ನಾರದ ಇನ್ನೂ ನೀರೊಳಗೆ ಮುಳುಗ್ ಮುಳುಗಿ ಮುಳುಗ್ ಮುಳುಗಿ ಹೇಳ್ತಾ ಇದ್ದ. ಬ್ಯಾಸಗಿತ್ತು, ಹೊರಗೆ ಬಾಳ ಬಿಸಿಲದ, ಇನ್ನಷ್ಟು ನೀರಾಗಿರ್ಬೇಕಂತ ತಿಳ್ಕೊಂಡು ನೀರಾಗ ಮುಳುಗಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದ. ಒಮ್ಮೆ ಹಿಂಗ್ ನೀರಾಗ ಮುಳುಗಿದಂತ ಆ ನೀರಾಗ ಮುಳುಗಿದಾಗ ಒಂದು ಕನಸು ಬಿತ್ತು ಅಂತ. ನಿಮ್ಮ ಮಕ್ಕೊಂಡ ಕನಸು ಬೀಳ್ತಿರ್ತಾವ, ಅವಾಗೆಲ್ಲಿ ಕನಸು ಬಿತ್ತು ಅಂದ್ರೆ ನೀರಾಗ ಹಿಂಗ್ ಮುಳುಗಿದ, ಆ ಮುಳುಗಿದ ಒಂದು ಕನಸು ಬಿತ್ತು. ಅದು ಕನಸು ಅಂದ್ರೆ ಏನು ಅಲ್ಲ, ಪರಮಾತ್ಮ ಒಂದು ಮಾಯಾ ಜಾಲ ಮಾಡಿಬಿಟ್ಟ. ಅವನಿಗೆ ಒಂದು ಕೃತ್ರಿಮವಾಗಿರ್ತಕ್ಕಂಥ ಕನಸನಲ್ಲಿ ಮೂಡಿಸ್ತಾ ಇದ್ದಾನೆ. ಆ ಕನಸಿನಾಗ ಏನಾಯ್ತು ಅಂದ್ರೆ ಅದು ನೀರು ತುಂಬಿ ಹರಿವಿ ಕಾಲಕ್ಕೆ ಹರ್ಕೋಂತ ಹೊಂಟ್ಬಿಟ್ಟನಂತ. ಹೀಗ ನದಿಯಲ್ಲಿ ಆತ ಹರ್ಕೋಂತ ಹೋಗೋ ಕಾಲಕ್ಕೆ ಆ ನದಿ ದಂಡಿಗೆ ಒಂದು ದೊಡ್ಡ ರಾಜಧಾನಿ ಇತ್ತು. ಆ ರಾಜಧಾನಿಯೊಳಗೆ ಆ ರಾಜ ಐಕ್ಯ ಆಗಿದ್ದ, ರಾಯಕ್ಯ ಶಿವೈಕ್ಯ ಆಗಿದ್ದ. ರಾಜ ತೀರ್ಕೊಂಡು ಹೋಗಿದ್ದ. ಅವಾಗ ಎಲ್ಲ ಜನರು ಚಿಂತೆ ಮಾಡ್ತಾ ಇದ್ರು, ರಾಜನಿಗೆ ಗಂಡು ಮಕ್ಕಳರೇ ಇಲ್ಲ, ರಾಜ ಆರ ತೀರ್ಕೊಂಡು ಹೋಗ್ಬಿಟ್ಟಾನೆ, ಪರಂತೆ ನಮ್ಮ ರಾಜಕ್ಕೆ ಯಾರನ್ನ ರಾಜನ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ಲಿಕ್ಕಾಗಿ ಊರಲ್ಲವರೆಲ್ಲರೂ ನಾ ಆಗ್ತೀನಿ ನೀ ಯಾಕೆ ಅಂತ ಎಲ್ಲಾರು ಮುಂದ್ ಬಂದ. ಅವಾಗ ಊರಾಗ ಒಂದು ನಾಲ್ಕು ಮಂದಿ ಹಿರಿಯರು ಕೊಡ್ಕೊಂಡು ವಿಚಾರ ಮಾಡಿದ್ರಂತ, ಇಲ್ಲಪ್ಪ ನಮ್ಮ ಊರಾರ ಪೈಕಿ ಯಾರಾದ್ರೂ ರಾಜ ಆದ್ರೆ ಸುಮ್ಮನೆ ನಾವು ಜಗಳ ಮಾಡ್ಕೊಂತ ಕುಂಡಿರ್ಬೇಕಾಗ್ತದ, ಅದಕ್ಕೆ ನಮ್ಮ ಊರವ್ರು ಯಾರು ಆಗೋದು ಬೇಡ. ನಮ್ಮೂರ ದಂಡೆಯಲ್ಲಿ ಒಂದು ನದಿ ಹರಿತಾ ಇದೆ, ಅದಕ್ಕೆ ಆ ನದಿ ಹತ್ರ ಹೋಗೋಣ. ಯಾರು ಇವತ್ತು ತೇಲ್ಕೋಂತ ಬರ್ತಾರಲ್ಲ ಅವರನ್ನ ರಾಜನ್ ಮಾಡ್ಬಿಡೋಣ ಅಂತ ತಿಳ್ಕೊಂಡು ಹೇಳಿ ಆ ನಾಲ್ಕು ಮಂದಿ ಎಲ್ಲ ಕೂಡ್ಕೊಂಡು ಊರಲ್ಲಿ ಕೂಡ್ಕೊಂಡು ನದಿ ದಂಡಿಗೆ ಹೋದ್ರಂತ. ಅಷ್ಟೊಳಗೆ ಇವನ್ ನಾರದ ತೇಲ್ಕೋಂತ ಬರ್ತಿದ್ದ. ಇವರಂದ್ರು ಏನಪ್ಪ ಹೇಗಾದರೂ ದೇವರ ಕಳಿಸಿಕೊಟ್ಟಾನ ನಮ್ ರಾಜ್ಯಕ್ಕೆ ರಾಜ ಮಾಡ್ಲಿಕ್ಕಂತ ತಿಳ್ಕೊಂಡು ಅವನಿಗೆ ಜಾಲ ಹಾಕಿ ಹಿಡ್ಕೊಂಡು ಮೇಲೆ ಕರ್ಕೊಂಡು ಬಂದ್ರು. ಅವನ್ ನಾರದ ಕೇಳಂತ, ಯಾಕಪ್ಪ ನಾನು ಎಲ್ಲಿ ಹಿಡ್ಕೊಂಡು ಹೊಂಟ್ರಿ? ಏ ನೀವೇನ್ ಚಿಂತೆ ಮಾಡಬೇಡ್ರಿ, ನಮ್ಮ ಊರಿನ ರಾಜ ಸತ್ತಾಗೇನೆ, ಅದಕ್ಕೆ ಅವನಿಗೆ ಮಕ್ಕಳು ಯಾರಿಲ್ಲ, ಒಬ್ಬಕ್ಕೆ ಹೆಣ್ಮಗಳದಾಳೆ, ಅದಕ್ಕೆ ಆಕೆ ಜೊತೆಗೆ ಲಗ್ನ ಮಾಡಿ ನಿನಗೆ ನಮ್ಮ ರಾಜಧಾನಿಗೆ ರಾಜನ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಅವನಿಗೆ ಬಹಳ ಖುಷಿ ಆಯ್ತು. ಅಂತೂ ತೇಲ್ಕೊಂಡು ಬಂದದ್ದು ಬಹಳ ಚಲೋ ಆಯ್ತು ಬಿಡಪ್ಪ ಅಂತ ತಿಳ್ಕೊಂಡು ಹೇಳ್ದ. ಅವನು ಕರ್ಕೊಂಡು ಹೋದ್ರು, ಲಗ್ನ ಮಾಡಿದ್ರು, ಪಟ್ಟಾಭಿಷೇಕ ಮಾಡಿದ್ರು, ಸಿಂಹಾಸ ಮೇಲೆ ಕುತ್ಕೊಂಡ ಬಹಳ ಆನಂದವಾಗಿ ಕಾಲ ಕಳೀತಾ ಇದ್ದ. ಹೀಗೆ ವರ್ಷ ಆಯ್ತು, ಎರಡು ವರ್ಷ ಆಯ್ತು, ಮೂರು ವರ್ಷ ಆಯ್ತು, ಸುಮಾರು 10 ವರ್ಷ ಆಯ್ತು. ಈ 10 ವರ್ಷದ ಕಾಲಾವಧಿಯೊಳಗೆ ಅವನಿಗೆ 10 ಜನ ಮಕ್ಕಳಾದರು. ಮುಂದೇನಾಯ್ತು, ಒಂದ್ ದಿವಸ ಅವನ ಹೆಂಡತಿ ಯಾವುದೋ ಒಂದು ಹೆರಿಗೆ ಕಾಯಿಲೆ ಬಂದು ಆ ರಾಜಕುಮಾರಿ ತೀರ್ಕೊಂಡ್ಬಿಟ್ಟು.
ರಾಜಕುಮಾರಿ ತೀರಿಕೊಂಡ ಕೂಡಲೇ ಆ ರಾಜ್ಯದಲ್ಲಿ ಏನು ಪ್ರಥ ಇತ್ತು ಅಂದ್ರೆ, ಹಿಂದಕ್ಕೆ ನಮ್ಮ ದೇಶ ಒಂದು ಪ್ರಥ ಇತ್ತು, ಗಂಡ ತೀರಿಕೊಂಡ ಅಂದ್ರೆ ಹೆಂಡತಿನ ಕೂಡ ಆ ಅಗ್ನಿಯೊಳಗೆ ಹಾಕಿ ಸುಟ್ಟು ಬಿಡ್ತಾ ಇದ್ರು, ಸತಿ ಹೋಗು ಪದ್ಧತಿ ಅಂತ ಒಂದು ಪದ್ಧತಿ ಇತ್ತು. ಪರಂತು ಅವ್ರ ರಾಜಧಾನಿ ಏನು ಪದ್ಧತಿ ಇತ್ತಪ್ಪ ಅಂದ್ರೆ, ಹೆಂಡತಿ ಸತ್ರ ಅವನ ಜೊತೆ ಗಂಡನು ಕೂಡ ಸುಡುವಂತ ಒಂದು ಪದ್ಧತಿ ಇತ್ತು. ಅವಾಗ ರಾಜಕುಮಾರಿ ಸತ್ತ ಕೂಡಲೇ ಆಕಿನೆಲ್ಲ ಶೃಂಗಾರ ಮಾಡಿ ಅದಕ್ಕಿನೆಲ್ಲ ಉದಿಸ್ತಾ ಬಾದಿಸ್ತಾ ಸ್ಮಶಾನಕ್ಕೆ ತಗೊಂಡು ಹೋದ್ರೆ ಹೆಣನ ಅಲ್ಲೆಲ್ಲ ಕಟ್ಟಿಗೆ ಒಟ್ಟಿದ್ರು. ಅದಕ್ಕೆ ಬೆಂಕಿ ಕೊಡಿಸಲ ಇವಾಗ ಗಂಡ ನಾರದಿದ್ಮೇಲೆ ಇವನಿಗೆ ಹೇಳಿದ್ರು, ಬೆಂಕಿ ಕೊಡಪ್ಪ ಅಂತ. ಬೆಂಕಿ ಕೊಡೋದು ಅಷ್ಟೇ ಅಲ್ಲ, ಆ ಬೆಂಕಿ ಕೊಟ್ಟು ನೀ ಹೋಗಿ ಮತ್ತೆ ಆಕಿ ಜೊತೆಗೆ ನೀನು ಕುಂಡಿರ್ಬೇಕು ಅಂದ್ರು. ಅವ ಅಂದ ಯಾಕೆ ಅಂದ, ಯಾಕಂದ್ರೆ ನಮ್ಮ ದೇಶದಲ್ಲಿ ಹೆಂಡತಿ ಸತ್ರ ಅಂದ್ರೆ ಹೆಂಡತಿ ಜೊತೆ ಗಂಡನ ಕೂಡ ಸುಡುವಂತ ಪದ್ಧತಿ ಅದ, ಅದಕ್ಕೆ ನೀನು ಕೂಡ ಬೆಂಕಿಯಲ್ಲಿ ಹೋಗ್ಬೇಕು. ಅವ ಅಂದ ಯಾಕಾರ ಈ ಊರಿಗೆ ಬಂದ ರಾಜ ಆದ್ನಪ್ಪ ಅಂದ. ಸಿಂಹಾಸನ ಮೇಲೆ ಕುಂಡಿರ್ಬೇಕಾದ್ರೆ ವಿಚಾರ ಮಾಡಲಿಲ್ಲ, ಲಗ್ನ ಮಾಡಿಕೊಳ್ಳೋ ಕಾಲಕ್ಕೆ ವಿಚಾರ ಮಾಡಲಿಲ್ಲ, 10 ವರ್ಷ ಸಂಸಾರ ಮಾಡೋ ಕಾಲಕ್ಕೇನು ಚಿಂತೆ ಮಾಡಲಿಲ್ಲ, ಈಗ ಹೆಂಡತಿ ಜೊತೆ ಸುಟ್ಟುಕೊಂಡು ಸಾಯದು ಬಂತಲ್ಲ ಅಂತ ತಿಳ್ಕೊಂಡು ಗಾಬರಿ ಆಗಿಬಿಟ್ಟ. ಗಾಬರಿಯಾಗಿ ಹೆಂಗ್ ಉಳಿಬೇಕು, ಇದನ್ನ ಹೆಂಗ್ ಪಾರಾಗಬೇಕು, ಪಾರಬೇಕಂತಕ್ಕಂತ ಗಡಬಡಿಸಿ ಅವ ಎದ್ದ. ಎಲ್ಲಿ ಎದ್ದ ಅಂದ್ರೆ ಅಲ್ಲಿ ನೀರಾಗ ಮುಳುಗಿದ್ನಲ್ಲ, ಆ ನೀರಾಗ ಮುಳುಗಿದ್ನಲ್ಲ, ಮುಳುಗಿದ ಎದ್ದ ಆ ಒಂದ್ 2 ನಿಮಿಷದ ಇಷ್ಟೆಲ್ಲ ಕನಸಾಗಿತ್ತ ಅವನು. ಆ ನೀರಾಗ ಮುಳುಗಿ ಹೇಳ್ತಕ್ಕ ಒಂದ್ ನಿಮಿಷದ ಇದ್ದಿಲ್ಲಲ್ಲ, ಅಷ್ಟೊಳಗನ ಇಷ್ಟೆಲ್ಲ ನೀರಾಗ ಹರ್ಕೊಂಡು ಹೋಗಿದ್ದ, ಅಲ್ಲಿ ರಾಜ ಆಗಿದ್ದ, 10 ವರ್ಷ ಸಂಸಾರ ಮಾಡಿದ್ದ, 10 ಮಕ್ಕಳಾಗಿದ್ದು, ಹೆಂಡತಿ ಸತ್ಲು ಸೆಂತಿ ಜೊತೆಗೆ ಸುಡ್ತಕ್ಕಂತ ಪ್ರಸಂಗ ಬಂದಿತ್ತು. ಅವ ಎದ್ದು ಕೂಡಲಿ ಗದಗದ ನಡಿಕೋಂತ ಎದ್ದ ಮೇಲೆ ನೀರು ಬಿಟ್ಟು ಓಡೆ ಬಂದ ಕೃಷ್ಣ ಪರಮಾತ್ಮನ ಉಳಿಸಪ್ಪ ಉಳಿಸಪ್ಪ ಅಂತಂದ. ಅವ ಪರಮಾತ್ಮ ಕೇಳಿದ ಯಾಕೋ ಏನಾಯ್ತು ಅಂತ ಕೇಳಿದ್ರೆ, ಇಲ್ಲ ನನಗೆ ಯಾರೋ ಹಿಡ್ಕೊಂಡು ಹೊಂಟಿದ್ರು, ನನ್ನ ಸುಡ್ತಿದ್ರು ಅಂತ ಹೇಳ. ಅಲ್ಲೇ ನೀನಾರ ನೀರಾಗ ಈಗ ಮುಳುಗಿದ ಇನ್ಯಾರು ಸುಡ್ತಾ ಇದ್ರು, ಏನಾಯ್ತು ನಿನಗೆ ಅಂದ್ರೆ, ಅವೆಲ್ಲ ತನ್ನ ಕತೆ ಹೇಳಿದಂತ. ನಾನು ಯಾವಾಗ ನೀರಾಗ ಮುಳುಗಿದ್ಲೋ ಅವಾಗೊಳಗೊಂದು ಕನಸು ಬಿತ್ತು, ಆ ಕನಸಿನ ನಾನು ನದಿಯಲ್ಲಿ ತೇಲ್ಕೋಂತ ಹೋದೆ. ಅಲ್ಲಿ ಜನ ನನ್ನ ಹಿಡಿದ್ರು, ನನ್ನ ಪಟ್ಟಾಭಿಷೇಕ ಮಾಡಿದ್ರು, ಲಗ್ನ ಮಾಡಿದ್ರು, ಮಕ್ಕಳಾದು, ಹೆಂಡತಿ ಸತ್ತ ಮೇಲೆ ನನ್ನ ಕೂಡ ಸುಡ್ಲಿಕೊಂಡಿದ್ರು. ಅವಾಗ ನಾನು ಭಯಭೀತನಾಗಿ ಬಂದೆ. ಇದೆಲ್ಲ ಏನಿದು, ನೀರಾಗಿ 2 ನಿಮಿಷ ನಾವು ಮುಳುಗಿದ್ರೆ ಇದು 10 ವರ್ಷದ ಹೆಂಗಾಯ್ತಿದ್ರಾಗ ಅಂತ ಕೇಳಿದ್ರೆ ಪರಮಾತ್ಮನಂತ, ನೀನು ಮಾಯಾ ನೋಡಬೇಕು ಮಾಯಾ ನೋಡ್ಬೇಕಂತಂದಿದ್ದಲ್ಲ, ಅದಕ್ಕೊಂದು ಸ್ವಲ್ಪ ಒಂದು 2 ನಿಮಿಷ ನೀನು ಮಾಯಾನ ತೋರಿಸಿದೆ, ಆ ಮಾಯಾ ಸ್ಯಾಂಪಲ್ ಇಷ್ಟೆಲ್ಲ ಮಾಡಿ ತೋರಿಸ್ತು ಅಂತ ಹೇಳಿದ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಮಾಯಾ ಅಂದ್ರೆ ಅಘಟಿತ ಘಟನಾ ಪಟಿಯಸಿ ಮಾಯಾ ಅಂದ್ರೆ, ಏನು ಬೇಕಾದ್ದನ್ನ ಮಾಡಿ ತೋರಿಸುವಂತ ಸಾಮರ್ಥ್ಯ ಮಾಯಾ ಶಕ್ತಿಗಿರ್ತದ. ಅದಕ್ಕ ಮಾಯಾ ಜಾಲದಲ್ಲಿ ಯಾವ ಜೀವಾತ್ಮ ಬೀಳ್ತಾನೆ ಅವ ಪರಮಾತ್ಮನಿಂದ ದೂರ ಆಗ್ತಾನ ಅಂತ ಹೇಳ. ಯಾವ ಜೀವಾತ್ಮ ಪರಮಾತ್ಮನ ಸಮೀಪಕ್ಕಿರ್ತಾನೆ ಅವನಿಗೆ ಮಾಯಾ ಜಾಲ ಏನು ಮಾಡೋದಿಲ್ಲ. ಈಗೊಬ್ಬ ಮೀನ ಹಿಡಿತಕ್ಕಂತ ಮನುಷ್ಯ ಒಂದು ಸರೋವರದೊಳಗೋ ಒಂದು ಕೆರೆಯೊಳಗೋ ಹೊಳೆಯೊಳಗೋ ಮೀನ ಹಿಡಿಯಕ್ ಹೋಗ್ತಿರ್ತಾನೆ. ಅವ ಏನ್ ಮಾಡ್ತಾನಂದ್ರೆ ನೀರೊಳಗೆ ಕಾಲಿಟ್ಟು ಜಾಲವನ್ನ ಸುತ್ತಲ ಕಡೆ ಎಲ್ಲ ಬೀಸಿಬಿಡ್ತಾನೆ. ಇವ ನೀರ ಕಾಲಿಟ್ಟ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂತ ಮೀನುಗಳು ಅವನ್ ಬಿಟ್ಟುಕೊಂಡು ದೂರ ಓಡ್ ಹೋಗ್ಬಿಡ್ತಾವೆ. ಓಡೋಗಿ ಏನಕ್ಕಪ್ಪ ಅಂದ್ರೆ ಆ ಜಾಲದಲ್ಲಿ ಸಿಕ್ಕೊಂಡ್ಬಿಡ್ತಾನೆ. ಆದ್ರೆ ಒಂದು ಮೀನು ಏನ್ ಮಾಡಿತ್ತು ಅಂದ್ರೆ ಅವನು ಕಾಲು ಸುತ್ತಲಲ್ಲೇ ತಿರಿಕೋಂತ ಇತ್ತಂತದ. ಅವ ಜಾಲ ಬೀಸು ತನ್ ಬಿಟ್ಟು ದೂರ ಬೀಸ್ತಾನೆ ಹೊರತಾ ತನ್ನ ಕಾಲಿನ ಜಾಲ ಹಂಗ ಹಾಕೊಳಂಗಿಲ್ಲ. ಹಾಗೆ ಯಾರು ಪರಮಾತ್ಮನ ಆಶ್ರಯ ಮಾಡಿಕೊಂಡಿರ್ತಾರೆ ಅವರಿಗೆ ಮಾಯಾ ಅನ್ನುವಂಥದ್ದು ಏನು ಮಾಡಂಗಿಲ್ಲ. ಯಾರು ಪರಮಾತ್ಮನ ಬಿಟ್ಟು ಸ್ವಲ್ಪ ದೂರ ಹೋಗ್ತಾರೆ ಅವರು ಮಾತ್ರ ಮಾಯದಿಂದ ಉಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಈ ಸಂಸಾರದಲ್ಲಿ ಹುಟ್ಟು ಬಂದಿರತಕ್ಕಂತಹ ಪ್ರತಿಯೊಬ್ಬ ಜೀವಾತ್ಮನಿಗೆ ಮಾಯಾಮನ ಅನ್ನುವಂಥದ್ದು ಆವರಣ ಮಾಡಿರೋದ್ರಿಂದ ಜೀವಾತ್ಮನಲ್ಲಿ ಭಿನ್ನ ಬುದ್ಧಿ ಬಂದದ. ನಾನು ಬೇರೆ, ಇವ ಬೇರೆ, ಅವ ಬೇರೆ, ಬೇರೆ ಆಗಬೇಕಂತಕ್ಕಂಥ ಭಾವನೆ ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಮಾಯಾಮಲ ಅಂತ ಕರೆದ. ಈ ಮಾಯಾಮಲೆಯಿಂದ ಆವೃತ ಇರತಕ್ಕಂಥ ಜೀವಾತ್ಮ ದಿನಾಲು ಏನ್ ಮಾಡ್ತಾನಪ್ಪ ಅಂದ್ರೆ ಪುಣ್ಯರ ಮಾಡ್ತಾನ ಪಾಪರ ಮಾಡ್ತಾನ.
ಈಗ ನೀವೆಲ್ಲ ಎರಡು ಮೂರು ತಾಸು ಇಲ್ಲೆಲ್ಲ ಕೂತ್ಕೊಂಡಿರಿ, ಅಕಸ್ಮಾತ್ ಇಲ್ಲಿ ಬರಲಾರ್ದು ನೀವು ಎಲ್ಲಾರ ಕೂತ್ಕೊಂಡಿದ್ರಿ ಅಂದ್ರೆ ಯಾರ ಕೂಡರ ಜಗಳಾರ ಮಾಡ್ತೀರಿ, ಯಾರ ಕೂಡರ ಬೈದಾರ ಬೈತೀರಿ, ಯಾರದರ ನಿಂದಾರ ಮಾಡ್ತೀರಿ, ಏನಾರ ಕುಡದರ ಕುಡಿತೀರಿ, ತಿಂದರ ತಿಂತೀರಿ, ಸೇದರ ಸೇತಿ, ಇದೆಲ್ಲ ಮಾಡ್ತಿರ್ತೀರ. ಆದ್ರೆ ಇಲ್ಲಿ ಬಂದ್ ಕುಂತ್ಮೇಲೆ ಅವೆಲ್ಲ ಬಂದಾಗ್ಯಾವೆ. ಕುಡಿಯೋದಿಲ್ಲ, ಸೇದೋದಿಲ್ಲ, ಜಗಳಿಲ್ಲ, ಜೂಟಿಲ್ಲ, ಸುಮ್ಮನ ಬಾಯಿ ಇದ್ರ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿರಿ, ಮೌನ ಆಗಿರಿ. ಒಂದ್ ಎರಡ್ ಮೂರು ತಾಸು ಮೌನ ಆಚರಣೆ ಮಾಡಿದರೆ ಏನಾಗತ್ತಪ್ಪ ಅಂದ್ರೆ ಮನುಷ್ಯನಿಗೆ ಮುನಿಸ್ಥಿತಿ ಬರ್ತದಂತ, ಮಹರ್ಷಿ ಅವಸ್ಥಾ ಬರ್ತದ. ಅದಕ್ಕೆ ಇಲ್ಲಿ ನೀವು ಒಂದ್ ತಾಸು ಕೂತ್ಕೊಂಡ್ರೆ ಎಷ್ಟು ಪುಣ್ಯ ಸಿಗುತ್ತ ಅಂದ್ರೆ ನೀವು ಮನ್ಯಾಗ ಕೂತ್ಕೊಂಡು ಬೇಕಾದಷ್ಟು ಜಪ ತಪ ಮಾಡಿದರೂ ಸಿಗದೇ ಇರತಕ್ಕಂತ ಪುಣ್ಯ ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡ್ರೆ ಪ್ರಾಪ್ತಿಯಾಗ್ತದ. ಅದಕ್ಕಾಗಿ ಮನುಷ್ಯ ಏನ್ ಮಾಡ್ತಾನ ಅಂದ್ರೆ ದಿನಾನು ಪುಣ್ಯನು ಮಾಡ್ತಾನ ಪಾಪನು ಮಾಡ್ತಾನ. ಈ ಪುಣ್ಯ ಪಾಪಗಳಿಗೆ ಅದಕ್ಕೆ ಕಾರ್ಮಿಕ ಮಲ, ಕಾರ್ಮಿಕ ಮಲ ಅಂತ ಕರ್ಕೊಂಡ್ ಬಂದ. ಹೀಗೆ ಆಣಾಮಲ, ಮಾಯಾಮಲ, ಕಾರ್ಮಿಕ ಮಲದಿಂದ ಆವೃತರಾಗಿರ್ತಕ್ಕಂಥ ಜೀವಾತ್ಮ ಈ ಸಂಸಾರದೊಳಗ ತನ್ನ ಕರ್ಮಾನುಸಾರವಾಗಿ ದೇವ ಮನುಷ್ಯ ತಿರ್ಯಂಗ್ ಪ್ರಾಣಿ ರೂಪದಲ್ಲಿ ಸಂಚಾರ ಮಾಡಿಕೊಂಡಿರ್ತಾನೆ. ಹೀಗೆ ಲೋಕದಲ್ಲಿ ಜೀವಾತ್ಮ ಬರಬೇಕಾದರೆ ಜೀವತ್ವಂ ದುಃಖ ಸರ್ವಸ್ವಂ ತದಿದಂ ಮಲಕಲ್ಪಿತಂ, ಆಣವಾದಿ ಮಾಯಾಮಲ ಕಾರ್ಮಿಕ ಮಲಗಳ ಆವರಣದ ಜೀವ ಅಂತ ಕರೆಸಿಕೊಳ್ತಾರೆ. ಯಾವಾಗ ಗುರು ಅಂತಕ್ಕಂಥವನು ಇವನಿಗೆ ದೀಕ್ಷಾ ಸಂಸ್ಕಾರ ಕೊಟ್ಟು ಈ ಮಲಗಳನ್ನು ದೂರ ಮಾಡ್ತಾನೆ, ಅವನಿಗೆ ಲಿಂಗ ಕೊಡ್ತಾನೆ, ಮಂತ್ರ ಕೊಡ್ತಾನೆ, ಭಸ್ಮ ರುದ್ರಾಕ್ಷ ಅನುಗ್ರಹ ಮಾಡ್ತಾನೆ. ಇವನು ಪಡ್ಕೊಂಡಾಗ ಜೀವಾತ್ಮ ಅವುಗಳ ಸಹಾಯದಿಂದ, ಲಿಂಗ ಪೂಜೆಯ ಸಹಾಯದಿಂದ, ಮಂತ್ರ ಜಪದ ಸಹಾಯದಿಂದ ನಾವೇನಾಗ್ತೀವಂದ್ರೆ ಹೇಗೊಂದು ಬ್ಯಾಟ್ರಿ ಹಿಡ್ಕೊಂಡು ಹೋದ್ರೆ ನಾವು ಸರಳವಾಗಿ ದಾರಿ ಹಿಡ್ಕೊಂಡು ಊರು ಮುಟ್ಲಿಕ್ಕೆ ಸಾಧ್ಯ ಆಗ್ತದೋ ಹಾಗೆ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷ ಮಂತ್ರ, ಪಾದೋದಕ ಪ್ರಸಾದಗಳನ್ನ ಹಿಡ್ಕೊಂಡಾಗ ನಾವು ಸರಳವಾಗಿ ಹೋಗಿ ಪರಮಾತ್ಮ ಸ್ಥಿತಿಯನ್ನು ಮುಟ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಸ್ಥಿತಿಯನ್ನೇ ಇಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಸಮಯ 11 ಆಗ್ಯದ, ಅದಕ್ಕೆ ಹೆಚ್ಚಿನ ವಿಷಯವನ್ನ ಪುನಃ ನಾಳೆಗೆ ನಿಮಗೆಲ್ಲ ಉಪದೇಶ ಮಾಡ್ಲಿಕ್ಕಾಗ್ತದ. ಇವತ್ತ ನಮ್ಮ ಬಸವರಾಜ ಶಾಸ್ತ್ರಿಗಳವರು ಮತ್ತು ನಮ್ಮ ಶರಣಕುಮಾರ ಇವರೆಲ್ಲ ಬಹಳ ಸುಂದರವಾದ ವಿಚಾರಗಳನ್ನ ನಿಮಗೆಲ್ಲ ಉಪದೇಶ ಮಾಡಿದ್ದಾರೆ. ಆ ಉಪದೇಶಗಳನ್ನ ನೆನಪಿನಿಟ್ಟುಕೊಂಡು, ಯಾಕಂದ್ರೆ ಮನುಷ್ಯನಿಗೆ ಏನಾದರೂ ವಿನೋದ ಮಾತು ಹೇಳಿದ ನಾವೆಲ್ಲ ನಗ್ತೀವಿ, ಆ ನಗುವಿನ ಹಿಂದೆ ಏನ ಬೋಧ ಇರ್ತನ್ನುವಂಥದ್ದನ್ನು ನೆನಪಿಟ್ಟುಕೊಂಡಾಗ ಅದು ನಮ್ಮ ಜೀವನಕ್ಕೆ ಉಪಯೋಗ ಪಡ್ಲಿಕ್ಕೆ ಸಾಧ್ಯ ಆಗ್ತದ. ಅಂತ ಒಂದು ಒಳ್ಳೆಯ ಕಲೆಯನ್ನ ನಮ್ಮ ಬಸವರಾಜ ಶಾಸ್ತ್ರಿಗಳು ಮೈಗೂಡಿಸಿಕೊಂಡು ನಿಮಗೆ ಸಮಯ ಒಂದು ತಾಸು ಹೆಂಗ್ ಹೇಳಿದ್ರೆ ಗುರ್ತಾಗಿರಲ್ಲ, ಬಹಳ ಸುಂದರ ಉಪದೇಶ ಮಾಡಿದ್ದಾರೆ. ಆ ಉಪದೇಶವನ್ನ ನೆನಪಿಟ್ಟುಕೊಂಡು ಅದನ್ನ ಸ್ಮರಣದಲ್ಲಿ ಇಟ್ಟುಕೊಂಡು ನೀವೆಲ್ಲ ಆಚರಣೆ ಮಾಡ್ಲಿಕ್ಕೆ ಕಲಿಬೇಕಂತಕ್ಕಂಥ ಮಾತನ್ನು ತಿಳಿಸಿ, ನೀವೆಲ್ಲ ಪ್ರತಿದಿನಾಲೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಪಾದ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಲಿಂಗ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಆಶೀರ್ವಚನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜಗದ್ರು ಅವರ ಸಮಯ ತೆಗೆದುಕೊಂಡು 18 ದಿನ ಇಲ್ಲಿ ವಾಸ ಮಾಡ್ತಾರಾ ಅಂತ ಕೇಳಿದ್ದಾದ್ರೆ ಬಹಳಷ್ಟು ಜನರಿಗೆ ಆಶ್ಚರ್ಯ, ಏನು ಊರಿಲ್ಲ, ಉದ್ಮಿಲ್ಲ, ಜನ ಇಲ್ಲ, ಅಂತಲ್ಲಿ ಹ್ಯಾಂಗ್ ಹೋಗಿ ಕೂತ್ಕೊಂಡ್ರೆ ಜಗದ್ರು ಅಂತ ತಿಳ್ಕೊಂಡು ಆಶ್ಚರ್ಯ ಪಡ್ತಾರೆ. ಆದ್ರೂ ಕೂಡ ಇದೊಂದು ತಪೋವನ ಅಂತಂದ್ರೆ ವಿಶ್ವಾರಾಧ್ಯರು ಇಲ್ಲಿ ತಪಸ್ಸು ಮಾಡಿ ಹೋಗಿದ್ದಾರೆ, ಬಸವಾಂಬೆಯವರು ತಪಸ್ಸು ಮಾಡಿರ್ತಕ್ಕಂಥ ಸ್ಥಾನ ಅಂತ ತಿಳ್ಕೊಂಡು ಈ ಸ್ಥಾನದಲ್ಲಿ ಸುಮ್ಮನೆ ಬಂದು ಕುಂತ್ರ ಸಾಕು ನಿಮಗೆ. ನಾವು ಹೇಳುವಂತ ಮಾತು ಕೆಲ ಜನರು ತಿಳಿತವ, ಕೆಲ ಜನರು ತಿಳಿಯಂಗಿಲ್ಲ. ಏನ್ ಹೇಳ್ತಾರಪ್ಪ ಇವರು, ಆಣೋ ಮಲ ಅಂದ್ರೆ ಏನು, ಮಾಯಾ ಮಲ ಅಂದ್ರೆ ಏನು, ಕಾರ್ಮಿಕ ಮಲ ಅಂದ್ರೆ ಏನು, ಇದರ ಕತಿಯರಲ್ಲ ಪಿತಿಯರಲ್ಲ ಏನಂತ ಅನಿಸ್ತದೆ ನಿಮಗೆ. ಆದ್ರೂ ಕೂಡ ಇಂಥ ಶಬ್ದಗಳು ನಿಮ್ ಕಿವಿ ಮೇಲೆ ಬಿದ್ರೂ ಕೂಡ ಅದಕ್ಕೆ ಶ್ರುತಂ ಹರತಿ ಪಾಪಾನಿ ಅಂತ ಹೇಳ್ತಾರೆ. ಈಗ ರುದ್ರಾಗಿದ್ದ ನೀವೆಲ್ಲ ಕೇಳ್ತಿರೋದು ಅರ್ಥ ನಿಮಗೆ ಗುರುತಾಗದಲ್ಲ, ಮಂತ್ರ ಅರ್ಥ ನಿಮಗೆ ಗುರುತಾಗದಲ್ಲ, ಆದ್ರೂ ನೀವು ಕೇಳ್ತೀರಿ. ಯಾಕೆಂದ್ರೆ ಕೇಳೋಣದ್ರಿಂದ ನಮ್ಮ ಪಾಪ ಎಲ್ಲ ದೂರ ಆಗ್ತಾವ ಅಂತ ತಿಳ್ಕೊಂಡು ಅದಕ್ಕೆ ಕೇಳಾಕ ಪರಮಾತ್ಮ ಕಿವಿ ಕೊಟ್ಟಾನ ಅಂತ ತಿಳ್ಕೊಂಡು ಬಹಳ ಮಂದಿ ನಾವು ಬರೀ ಶ್ರಾವಣ ಮಾಸದಾಗ ಕೇಳ್ತಿರ್ತೇವೆ. ಇವರು ನಮ್ಮ ಶ್ರಾವಣ ಮಾಸನ ಕೊಡ್ರಿ ಅಂತ ಬಂದಿರೋ ಸ್ವಾಮಿಗಳು. ಶ್ರಾವಣ ಮಾಸ ಅಂದ್ರೆ ಜನರಿಗೆ ಕೇಳಾಕೊಂದ್ರು ಅಭಿರುಚಿ ಇರ್ತದ, ಪೂಜಾ ಮಾಡಿ ರುಚಿ ಇರ್ತದ. ಉಳು ದಿವಸದಾಗ ಆದ್ರೆ ಜನರಿಗೆ ಬರೋದು ಗುರುತಾಗೋದಿಲ್ಲ ಅಂದ್ರೆ ನಾವಂದ್ವಿ ಶ್ರಾವಣ ಮಾಸ ಅಂದ್ರೆ ಯಾವಾಗ ಕೇಳ್ತಾರ ಅವಾಗ ಶ್ರಾವಣ ಮಾಸ,
ಶ್ರವಣ ಮಾಡೋ ಮಾಸಕ್ಕನ ಶ್ರವಣ ಮಾಸ ಅಂತ ತಿಳ್ಕೋಬೇಕು. ಈಗ ಚೈತ್ರ ಮಾಸ ಇದ್ರೂ ಕೂಡ ಈಗ ನಿಮಗೆಲ್ಲ ಒಂದು ಶ್ರವಣ ಮಾಸ ಇದ್ದಂಗನ, ಅದಕ್ಕೆ ಪ್ರತಿ ದಿನಾಲು ಕೂಡ ನೀವು ಲಿಂಗ ಪೂಜೆಯಲ್ಲಿ ಪಾಲ್ಗೊಳ್ಬೇಕು. ಪಾದ ಪೂಜೆಯಲ್ಲಿ ದಂಪತಿಗಳೆಲ್ಲ ಪಾಲ್ಗೊಳ್ತಾ ಇದ್ದಾರೆ. ಸಾಯಂಕಾಲದ ಈ ಆಧ್ಯಾತ್ಮಿಕ ಆಶೀರ್ವಚನದಲ್ಲೂ ಕೂಡ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೇಳ್ತಾ ಇದ್ದಾರೆ. ಅದಕ್ಕೆ ನಿನ್ನೆಯಿಂದ ಸ್ವಲ್ಪ ನಿಮ್ದೆಲ್ಲ ಸಂಖ್ಯೆ ಬೆಳೀತಾ ಇದೆ. ಅದಕ್ಕೆ ಸ್ವಾಮಿ ಹೇಳ್ಯಾರ ಇನ್ನೊಂದು ಸ್ವಲ್ಪ ದಿವಸ ಆದ್ರೆ ಅಂದ್ರೆ ಇದು ಇಲ್ಲಿ ತೆಗೆದು ಹಿಂದೆ ಹಾಕ್ತೀವಿ ಅಂತಂದ್ರೆ ಅವ್ರು ದೊಡ್ಡ ಸ್ಟೇಜ್ ಹಾಕ್ಲಿಕ್ಕೆ ಹತ್ತಿದ್ದಾರೆ. ಇನ್ನು ರಂಭಾಪುರಿ ಜಗದ್ರು ಬರ್ತಾ ಇದ್ದಾರೆ. ಕಾರ್ಯಕ್ರಮ ಸಮಾಪ್ತಿಯನ್ನು ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗ್ತಿದ್ದಾವೆ. ಅದಕ್ಕೆ ಈ ಕಾರ್ಯಕ್ರಮ ಪಾಲ್ಗೊಂಡಿರ್ತಕ್ಕಂಥ ನೀವೆಲ್ಲ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಾಹಿತ್ಯದ ಬಗ್ಗೆ ನಿಮಗೆಲ್ಲ ಒಲವು ಅವಶ್ಯವಾಗಿರಬೇಕು. ಅದಕ್ಕೆ ವೀರಶೈವ ಧರ್ಮ ಗ್ರಂಥ ಅಂದ್ರೆ ಸಿದ್ಧಾಂತ ಶಿಖಾಮಣಿ. ಆ ಗ್ರಂಥವನ್ನ ಪ್ರತಿಯೊಬ್ಬ ವೀರಶೈವ ತನ್ನ ಮನೆಯಲ್ಲಿ ಅವಶ್ಯವಾಗಿಡಬೇಕು. ನೀವು ಓದಬೇಕು, ನಿಮ್ ಮನೆಯವರು ಓದಬೇಕು, ನಿಮ್ ಮಕ್ಕಳು ಓದಬೇಕು. ಇಂಥ ಅಮೂಲ್ಯವಾದ ಗ್ರಂಥಗಳನ್ನ ನಮ್ಮ ಮನೆಯಲ್ಲಿ ಇದ್ದು ಅಂದ್ರೆ ಅದೊಂದು ದಿವ್ಯವಾದ ಬೆಳಕು ನಮ್ಮಲ್ಲಿ ಇದ್ದಂತೆ. ಅದೇ ಪ್ರಕಾರವಾಗಿ ಜಗದೊಳಗೆ ಇರದೇ ಇದ್ರು ಕೂಡ ಈ ಹೇಗೆ ಅನೇಕ ಜನರು ತಮ್ಮ ಮನೆಯಲ್ಲಿ ನಾಲ್ಕು ಮಂದಿ ಕೂತ್ಕೊಂಡು ವಚನಗಳನ್ನು ಓದ್ತಾ ಅದರ ಅರ್ಥ ಹೇಳ್ಕೊಂಡು ಬರ್ತಾ ಇದ್ದಾರೆ, ಹಾಗೆ ಆಚಾರ ಉಪದೇಶ ಮಾಡಿರ್ತಕ್ಕಂಥ ಸಾಹಿತ್ಯವನ್ನ ಕನ್ನಡದಲ್ಲಿ ಸುಲಲಿತವಾಗಿ ಬರೆದದ. ದಿನಾಲು ಒಂದು ಪ್ರವಚನವನ್ನ, ಇದ್ರಾಗ ಎಷ್ಟೋ ಪ್ರವಚನ ಅದಾವ, ಒಂದೊಂದು ಊರಲ್ಲಿ ಮಾಡಿರ್ತಕ್ಕಂಥ ಪ್ರವಚನವೇ ಯಥಾವತ್ತಾಗಿ ಬರೆದಿಟ್ಟಿದ್ದಾರೆ. ಅವುಗಳನ್ನು ನೋಡಿ ದಿನಾಲು ಒಂದೊಂದು ಪ್ರವಚನ ಓದ್ತಾ ಹೋದ್ರೆ ದಿನಾಲು ಇಂಥ ಪ್ರವಚನ ಕೇಳಿದಷ್ಟು ಪುಣ್ಯ ನಿಮಗೆಲ್ಲ ಬರ್ತದೆ. ಅದಕ್ಕೆ ಆ ಗ್ರಂಥಗಳನ್ನು ಕೂಡ ಅವಶ್ಯವಾಗಿ ನೀವೆಲ್ಲ ಖರೀದಿ ಮಾಡಿಕೊಂಡು ಆ ಗ್ರಂಥ ಓದಬೇಕಂತಕ್ಕಂಥ ಮಾತನ್ನು ಕೂಡ ಸಂದರ್ಭ ತಿಳಿಪಡಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡಲಾಗ್ತದೆ.

ಸಂತುತಯಾ ದೇವತಾಯಾಂಗಿರಸ್ವಧ್ರುವೇಸೀ ದತಂ ಅಶಾ ಅಲ್ಹಾಸಿ ಸಹ ಮಾನ ಸಹಸ್ವಾರಾತಿ ಸಹಸ್ವಪೃತನಾಯತಃ ಸಹಸ್ರಾವೀರ್ಯಾಸಿ ಸಾಮಾ ಜಿನ್ವಾ ಸಹಸ್ವೇಮಾ ಅಭಿಮಾ ಆತಿ ಸಹಸ್ವಪೃತನಾಯತಃ ಸಹ

ಸಹಸ್ರೀಮಸೂರಸ್ಯ ಮಾಯಾಮಗ್ನೆ ಮಾಹಿಗ್ಯಸೀ ಪರಮೇವ್ಯೋಮನ್ ಯೋ ಅಗ್ನಿರಗ್ನೇರಧ್ಯಜಾ ಆಯತ ಶೋಕಾತ್ ಪೃಥಿವ್ಯಾ ಉತವಾ ಆದಿವಸ್ಪರಿ ಯೇನ ಪ್ರಜಾ ವಿಶ್ವಕರ್ಮ ಜಜಾನತಮಗ್ನೆ ಹೇನಃ ಪರಿ ತೇ ವೃಣಕ್ತು ಚಿತ್ರಂ ದೇವಾನಾಮುದಾಗಾದನೀಕಂಚಕ್ಷುರ್ಮಿತ್ರಸ್ಯ ವರುಣಸ್ಯಾಗ್ನೇಃ ಆಪ್ರಾದ್ಯಾವಾ ಪೃಥಿವೀ ಅಂತರಿಕ್ಷಜ್ಞ ಸೂರ್ಯ ಆತ್ಮ ಜಗತಸ್ತಸ್ಥುಷಶ್ಚ.

0: நமஸ் சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நமஸ் சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் திருஞான சம்பந்த மூர்த்தி நாயனார் புராணம், பிரசன்டட் பை ஸ்ரீ ஹெச் எஸ் தியாகராஜன். தேங்க்யூ. ஓம் நம சிவாய.
2: ஸ்ரீ குருப்பியோ நம. எல்லா மகனியரிகோ நமஸ்கார. ஈ திவசத சுபாஷித ஹீகிரே. மூர்க்கோ வததி விஷ்ணாய, வித்வான் வததி விஷ்ணவே. உபயோ சதிருஷம் புண்ணியம் பாவக்ராஹி ஜனார்தனா. இதர அர்த்த ஹீகே, இப்பரு பக்தர் இதாரு. ஒப்பரிகே சம்ஸ்கிருத ஜானவிதே, இன்னொபரிகே சம்ஸ்கிருத ஜானவில்ல. சம்ஸ்கிருத ஜானவில்லவர் ஏன் ஹேட்டாரு, விஷ்ணாய நமஹ அந்த தப்பாக ஹேட்டாரு. வியாக்கரண ரீதியாக விஷ்ணாய நமஹனு தப்பு. இன்னொபருகே சம்ஸ்கிருத சென்னாக கொத்திதே, அவர் ஹேட்டாரு விஷ்ணவே நமஹ அந்த ஹேட்டாரு. ಆದರೆ ಭಗವಂತನು ವಿಷ್ಣು ಜನಾರ್ದನ ಹೇಗೆ ಇವರಿಬ್ಬರಿಗೂ ಸಮನಾಗಿ ಒಂದೇ ತರಹದ ಅನುಗ್ರಹವನ್ನು ಮಾಡ್ತಾನೆ. ಯಾಕೆಂದರೆ ಭಗವಂತನಿಗೆ ಗ್ರಾಮರ್ ಸರಿಯೋ ಗ್ರಾಮರ್ ಸರಿ ಇಲ್ಲ ಅನ್ನೋದು ಮುಖ್ಯವಲ್ಲ, ಆತನ ಭಕ್ತಿ ಭಾವವೇ ಮುಖ್ಯ. ಆದ್ದರಿಂದ ಇಬ್ಬರಿಗೂ ಸಮನಾದ ಫಲ ಸಿಕ್ಕತ್ತೆ. ವ್ಯಾಕರಣ ಇತ್ಯಾದಿ ವಿಷಯಗಳಿಗೆ ಇಲ್ಲಿ ಜಾಗವಿಲ್ಲ ಭಗವಂತನಲ್ಲಿ. ಇದು ಈ ಸುಭಾಷಿತದ ಅರ್ಥ. ಈಗ ತಿರುಜ್ಞಾನ ಸಂಬಂಧರವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೀನಿ. ತಿರುಜ್ಞಾನ ಸಂಬಂಧರವರು ತಿರುವೊಟ್ಟಿಯವರಿಗೆ ಬಂದಿದ್ದಾರೆ. ಅಲ್ಲಿ ತ್ಯಾಗೇಶ ಸ್ವಾಮಿಯನ್ನು ಪೂಜಿಸಿ ಅಲ್ಲಿಯ ಅಂಬಿಕೆಯಾದ ವಡಿ ಉಡಯಮ್ಮನ್ ಅವರನ್ನು ಪೂಜಿಸಿ ಅಲ್ಲಿಂದ ಮುಂದಕ್ಕೆ ತಿರುವೊಟ್ಟಿಯೂರಿನಿಂದ ಮೈಲಾಪುರಗಳಿಗೆ ಹೊರತಾ ಇದ್ದಾರೆ. ಮೈಲಾಪುರದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಶಿವನೇಶ ಶೆಟ್ಟಿಯಾರ್ ಅನ್ನೋರು ಮಹಾಭಕ್ತರು, ಬಹಳ ಧನಿಕರು. ಇದರ ಬಗ್ಗೆ ಎಲ್ಲ ಹೇಳಿದ್ದೇನೆ. ಅವರು ಬಹಳ ತಪಸ್ಸು ಮಾಡಿ ಒಬ್ಬ ಮಗಳನ್ನು ಪಡೆದರು. ಅತ್ಯಂತ ಲಾವಣ್ಯವತಿಯಾದ ಮಗು, ಹೆಣ್ಣುಮಗು, ಪೂಂಬಾವೈ ಅಂತ ಹೆಸರಿಟ್ಟರು. ಅವರು ಮಗು ಹುಟ್ಟಿದಾಗಲೇ ತೀರ್ಮಾನ ಮಾಡಿಬಿಟ್ರು, ಒಬ್ಬರು ಶಿವಭಕ್ತರಿಗೇನೆ ಇವಳನ್ನು ನಾವು ಮದುವೆ ಮಾಡಿಕೊಡುವುದು ಅಂತ ಹುಟ್ಟಿದಾಗಲೇ ತೀರ್ಮಾನ ಮಾಡಿದರು. ಆಮೇಲೆ ನಮ್ಮ ತಿರುಜ್ಞಾನ ಸಂಬಂಧದ ಬಗ್ಗೆ ಇವರು ಎಲ್ಲ ಸಮಾಚಾರ ತಿಳಿಯಿತು. ಪಾಂಡ್ಯ ರಾಜ್ಯದಲ್ಲಿ ಹೇಗೆ ಜೈನ ಮತವನ್ನು ದಮನ ಮಾಡಿ ಶೈವ ಮತವನ್ನು ಹೇಗೆ ಪುನಃಸ್ಥಾಪನೆ ಮಾಡಿದರು, ನಿಂದ್ರಶೀರ್ ನೆಡುಮಾರನವರಿಗೆ ಹೇಗೆ ಗೂನು ಹೋಗಿ ನೇರವಾದರು, ಇದೆಲ್ಲ ಮಹಿಮೆಯೆಲ್ಲ ಗೊತ್ತಾದ ಮೇಲೆ ತಮ್ಮ ಮಗಳಿಗೆ ತಿರುಜ್ಞಾನ ಸಂಬಂಧರವರೇ ಸರಿಯಾದ ವರ ಅಂತ ತೀರ್ಮಾನ ಮಾಡಿಬಿಟ್ಟು ಆ ಹುಡುಗಿನ ಒಂದು ಕನ್ನಿ ಮಾಡಮ್ ಅಂತ ಒಂದು ಏರ್ಪಾಡು ಮಾಡಿ, ಅಂದರೆ ಕನ್ನಿ ಮಾಡಮ್ ಅಂತಂದರೆ ಒಂದು ಸ್ಥಳದಲ್ಲಿ ಆ ಹುಡುಗಿಗಾಗಿ ಒಂದು ಜಾಗ, ಮನೆ ಇತ್ಯಾದಿ, ಒಂದು ನಂದನವನ, ಗಾರ್ಡನ್ನು, ಹೂ ಎಲ್ಲ ಬಿಡುವಂಥ ಗಾರ್ಡನ್ನು, ಮತ್ತು ಆಕೆಯ ಆ ಹುಡುಗಿಯ ಸ್ನೇಹಿತರುಗಳು ಇವರೆಲ್ಲ ಇರೋ ಹಾಗೆ ಒಂದು ಜಾಗ ಮನೆಯನ್ನು ಏರ್ಪಾಡು ಮಾಡಿ ಅಲ್ಲಿ ಬೆಳೆಸ್ತಾ ಬಂದರು. ಇದು ಯಾಕೆ ಏರ್ಪಾಡು ಮಾಡಿದ್ರು ಅಂತಂದರೆ ಇವರು ನಾನು ಹೇಳಿದಾಗೆ ಬಹಳ ಧನಿಕರು, ಆದ್ದರಿಂದ ಮಗಳನ್ನು ಯಾರಾದರೂ ಕೇಳ್ಕೊಂಡು ಬರಬಹುದು ಎರಡು ಆಸೆಗಳಿಂದ. ಇವರ ಮಗಳನ್ನು ಮದುವೆ ಮಾಡಿಕೊಂಡ್ರೆ ನಮ್ಮ ಮಗನಿಗೆ ಯಾರಿಗಾದರೂ ಅಪಾರವಾದ ದುಡ್ಡು ಸಿಕ್ಕತ್ತೆ, ಒಳ್ಳೆಯ ಕನ್ನಿಯೂ ಸಿಗ್ತಾಳೆ. ಯಾಕಂದರೆ ಆ ಹುಡುಗಿ ಅಷ್ಟು ಲಾವಣ್ಯವತಿ ಚಿಕ್ಕ ವಯಸ್ಸಿನಿಂದಲೇ. ಈ ಆಸೆ ಇರುತ್ತೆ ಜನಗಳಿಗೆ, ಇದನ್ನು ತಪ್ಪಿಸಿಬಿಡಬೇಕು ಅಂತ ಏನು ಮಾಡಿದ್ರು, ಇವಳು ದೇವರಿಗೆ ಸೇರಿದವಳು, ಶಿವಭಕ್ತರಿಗೆ ಸೇರಿದವಳು ಅನ್ನೋ ಒಂದು ಅಭಿಪ್ರಾಯ ಬರಬೇಕು ಜನರಿಗೆ ಅಂಥೇಳಿ ಯಾರೂ ಆ ವಿಷಯದಲ್ಲಿ ಇವರನ್ನು ಬಂದು ಕೇಳಬಾರ್ದು ನಿಮ್ಮ ಹುಡುಗಿ ಬೇಕು ಅಂತ. ಅದಕ್ಕಾಗಿ ಈ ಕನ್ನಿ ಮಾಡಮನ್ನು ವ್ಯವಸ್ಥೆ ಮಾಡಿ ಅಲ್ಲಿ ಬೆಳೆಸ್ತಾ ಇದ್ದರು. ಬೆಳೆಸ್ತಾ ಇದ್ದಾಗ ದುರದೃಷ್ಟವಶಾತ್ ಈ ಹುಡುಗಿಗೆ ಸುಮಾರು 7 ವರ್ಷ ಆಗಿರುವಾಗ ಆ ಹುಡುಗಿ ಬಹಳ ಶಿವಭಕ್ತಿಯೆಲ್ಲ ಇವ್ರ ಥರನೇ ಬೆಳೆಸಿದ್ದಾರೆ, ಇವರು ಶಿವಭಕ್ತಿ ಹಾಗೆಯೇ ಆ ಹುಡುಗಿಯು ಬೆಳೆದಿದ್ದಾಳೆ. ಒಂದು ದಿವಸ ದೇವರ ಪೂಜೆಗೆ ಅಂತ ಹೇಳಿ ಹೂಗಳನ್ನು ಕೀಳೋಕ್ಕೆ ಹೋದಾಗ, ಅಲ್ಲೇ ತೋಟ ಇತ್ತಲ್ಲ, ಹೂಗಳನ್ನು ಕೀಳೋಕ್ಕೆ ಹೋದಾಗ ಅಲ್ಲಿ ಇದ್ದ ಒಂದು ಸರ್ಪ ಏನು ಮಾಡಿದೆ, ಈಕೆಯನ್ನು ಕಚ್ಚಿಬಿಟ್ಟು ಕಚ್ಚಿ ಅವಳು ಅಲ್ಲೇ ಪಾಪ ಮೃತಳಾದಳು.
3: ಆಗ ಹುಡುಗಿಗೆ 7 ವರ್ಷ. ಸರಿ, ಇವರಿಗೆ ಬಹಳ ಮನಸ್ಸಿಗೆ ಆಘಾತವಾಯಿತು.

ಈ ಹುಡುಗಿನ ಹಾವಿನ ವಿಷದಿಂದ ಪುನಃ ಬದುಕಿಸ್ಕೊಡ್ತಾರೇನೋ ಅಂತ ಯಾರನ್ನೋ ಕೇಳಿ ಬೇಕಾದಷ್ಟು ದುಡ್ಡು ಕೊಡ್ತೇನೆ ಅಂತೆಲ್ಲ ನೋಡಿದ್ರು, ಒಬ್ಬರ ಕೈಲಿದ್ದು ಏನಾಗಲಿಲ್ಲ. ಕೊನೆಗೆ 3-4 ದಿವಸ ಆದಮೇಲೆ ಆ ಮಗುವಿನ ಶರೀರವನ್ನು ದಹನ ಮಾಡಿದ ಮೇಲೆ ಅವಳ ಅಸ್ಥಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ಅದನ್ನು ಒಂದು ಕಡೆ ಜೋಪಾನವಾಗಿಟ್ಟು ಪೂಜೆ ಮಾಡ್ತಾಯಿದ್ರು. ಹೇಗೆ ಪೂಜೆ ಮಾಡ್ತಾಯಿದ್ರು, ಅದರಲ್ಲಿ ತನ್ನ ಮಗಳು ಅಲ್ಲಿ ಇದ್ದೇ ಇದ್ದಾಳೆ, ಅವಳು ಇಲ್ಲ ಅಂತ ಅವರು ನಂಬಲೇ ಇಲ್ಲ, ಮಗಳಲ್ಲಿ ಇದ್ದಾಳೆ ಅಂತ ಹೇಳಿ ಪ್ರತಿನಿತ್ಯವೂ ಆ ಅಸ್ಥಿ ಪಾತ್ರಕ್ಕೆ ಸ್ನಾನ ಮಾಡಿಸಿ ಒಳ್ಳೆಯ ಉಡುಪನ್ನು ಧರಿಸಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಹೀಗೆ ಪ್ರತಿ ದಿವಸ ನಡೆಸ್ತಾ ಇದ್ದರು. ಅವರ ನಂಬಿಕೆ ನೋಡಿ, ಯಾವತ್ತೋ ಒಂದು ದಿವಸ ತಿರುಜ್ಞಾನ ಸಂಬಂಧರು ಬಂದೇ ಬರ್ತಾರೆ, ಅವರಿಗೆ ಕೊಟ್ಟೇ ಕೊಡ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪ. ಇದು ನಡೆದಿದ್ದು 7 ವರ್ಷ ಆ ಹುಡುಗಿಗೆ. ಈಗ ತಿರುಜ್ಞಾನ ಸಂಬಂಧರು ಬರ್ತಾ ಇರೋದು ಸುಮಾರು 5 ವರ್ಷ ಕಳೆದು ಹೋಗಿದೆ. ಆದರೆ ಒಂದು ದಿವಸವೂ ಇವರು ಆ ನಂಬಿಕೆಯನ್ನು ಕಳೆದುಕೊಳ್ಳದೆ ದೃಢವಾಗಿ ಒಂದೇ ನಂಬಿಕೆಯಿಂದ ಆ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ ಆ ಮಗಳ ಅಸ್ಥಿ ಪಾತ್ರಕ್ಕೆ. ಇವಾಗ ಇವರಿಗೆ ಶಿವನೇಸರಿಗೆ ಸಮಾಚಾರ ಬಂದುಬಿಡ್ತು, ತಿರುಜ್ಞಾನ ಸಂಬಂಧ ಬಂದಿದ್ದಾರೆ, ಬರ್ತಾ ಇದ್ದಾರೆ ಮೈಲಾಪುರ್ಗೆ. ಇವರು ಇದ್ದಿದ್ದು ಮೈಲಾಪುರ್ನಲ್ಲಿ, ಮೈಲಾಪುರ್ಗೆ ಬರ್ತಾ ಇದ್ದಾರೆ, ಹೊರಟಿದ್ದಾರೆ ಅಂತ ಯಾವಾಗ ಸಮಾಚಾರ ಬಂತು, ಆವಾಗ ಮೈಲಾಪುರದಿಂದ ತಿರುವಟ್ರಿಯೂರ್ವರೆಗೂ ಭರ್ಜರಿ ಚಪ್ರ ಹಾಕ್ಸಿದ್ದಾರೆ. ಏನು, ಬಹಳ ಒಳ್ಳೆಯ ಬಟ್ಟೆ, ಮತ್ತು ಒಂದೊಂದು ಕಡೆಯೂ ಅಲ್ಲಲ್ಲಲ್ಲಿ ಬಾಳೆ ಕಂಬ, ಹೂಗಳ ಮಾಲೆ, ಈ ಥರ ಏರ್ಪಾಡು ಮಾಡಿ ಸೊಗಸಾದ ಚಪ್ಪರವನ್ನು ಏರ್ಪಾಡು ಮಾಡಿ ಅವರನ್ನು ಸ್ವಾಗತಿಸೋಕ್ಕೆ ಹೊರಟಿದ್ದಾರೆ. ತಿರುಜ್ಞಾನ ಸಂಬಂಧವನ್ನು ಸಂಧಿಸಬೇಕಲ್ಲ, ಸ್ವಾಗತಿಸಬೇಕಲ್ಲ, ಅದಕ್ಕೆ ತಿರುವಟ್ರಿಯವ್ರ ಕಡೆ ಹೊರಟರು. ಹೊರಟಾಗ ಅರ್ಧ ದಾರಿಯಲ್ಲಿ ಒಬ್ಬರಿಗೊಬ್ಬರು ಸಂಧಿ ಆಯಿತು, ಭೇಟಿ ಮಾಡಿದ್ರು. ತಿರುಜ್ಞಾನ ಸಂಬಂಧರಿಗೂ ಶಿವನೇಸರಿಗೂ ಸಂಧಿ ಅರ್ಧ ದಾರಿಯಲ್ಲಿ ಆಯಿತು, ಒಬ್ಬರನ್ನೊಬ್ಬರು ನೋಡಿದ್ರು. ನೋಡಿದ ಕೂಡಲೇ ತಿರುಜ್ಞಾನ ಸಂಬಂಧರನ್ನು ನೋಡಿದ ಕೂಡಲೇ ಇವರು ಅತ್ಯಂತ ಮರ್ಯಾದೆ ಭಕ್ತಿಯಿಂದ ಅವರಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು ಶಿವನೇಸರು. ಆಗ ತಿರುಜ್ಞಾನ ಸಂಬಂಧರವರ ಅನುಯಾಯಿಗಳು ಹತ್ತಿರ ಇದ್ದ ಭಕ್ತರು ಹೇಳಿದ್ರು ಇವರಿಗೆ ಕಿವಿನಲ್ಲಿ, ತಿರುಜ್ಞಾನ ಸಂಬಂಧರಿಗೆ, ನೋಡಿ ಇವರು ಶಿವನೇಸರನ್ನು ಭಕ್ತರು, ಬಹಳ ಧನಿಕರು, ಈ ಥರ ಇವರಿಗೆ ಮಗಳಿಗೆ ಹೀಗಾಗಿ ಮೃದುಳಾಗಿ ಅದನ್ನು ಪೂಜೆ ಮಾಡ್ತಾಯಿದ್ದಾರೆ ಅಸ್ಥಿ ಪಾತ್ರೆಯನ್ನು. ಅವರಿಗೆ ಏನು ಮನಸ್ಸಿನಲ್ಲಿ ಅಂದರೆ ತಿರುಜ್ಞಾನ ಸಂಬಂಧರಿಗೆ ಅದನ್ನು ಕೊಡಬೇಕು ಅಂತ ಎಲ್ಲ ಅಭಿಪ್ರಾಯವಿದೆ ಅಂತ ಹೇಳಿ ಸೂಕ್ಷ್ಮವಾಗಿ ಅವರಿಗೆ ಎಲ್ಲ ವಿಷಯ ಹೇಳಿದ್ರು. ಸರಿ ಇದು ಹೇಳಿ ಇವರು ಅವರನ್ನು ಸ್ವಾಗತಿಸಿ, ಶಿವನೇಸರು ಅವರನ್ನು ಸ್ವಾಗತಿಸಿ ಮೈಲಾಪುರಿಗೆ ಬಹಳ ಭರ್ಜರಿಯಾಗಿ ಅತ್ಯಂತ ಮರ್ಯಾದೆ ಗೌರವಗಳಿಂದ ಕರ್ಕೊಂಬಂದು ಮೈಲಾಪುರಕ್ಕೆ ಕರ್ಕೊಂಬಂದರು. ಮೈಲಾಪುರಕ್ಕೆ ಬಂದ ಮೇಲೆ ತಿರುಜ್ಞಾನ ಸಂಬಂಧರವರು ಕಪಾಲೀಶ್ವರ ದೇವಸ್ಥಾನಕ್ಕೆ ಒಳಗೆ ಹೋಗಿ ದೇವರನ್ನು ಪ್ರಾರ್ಥಿಸಿ ಅಲ್ಲಿ ಪದಗಳನ್ನು ಹಾಡಿ ಎಲ್ಲ ಆದಮೇಲೆ ದೇವಸ್ಥಾನದಿಂದ ಈಚೆಗೆ ಬಂದರು, ದೇವಸ್ಥಾನದಿಂದ ಹೊರಗೆ ಬಂದರು. ಹೊರಗೆ ಬಂದ ಮೇಲೆ ಶಿವನೇಸರನ್ನು ಕೇಳಿ ಆ ಅಸ್ಥಿ ಪಾತ್ರೆಯನ್ನು ತಗೊಂಬನ್ನಿ ಅಂತಂದು ಹೇಳಿದ್ರು. ಇವರಿಗೆ ಮನಸ್ಸಿನಲ್ಲಿ ಏನೇನೋ ಸಂಶಯಗಳು, ಪ್ರಾಬ್ಲಮ್ಗಳು, ಹೇಗೆ ನಾನು ಹೇಗೆ ಹೇಳಿ ಇವರಿಗೆ ಅಂತ ಎಲ್ಲ ಏನೇನೋ ಕನ್ಫ್ಯೂಷನ್. ಪಾಪ ಯಾವಾಗ ಇವರು ಆ ಪಾತ್ರೆಯನ್ನು ಅಸ್ಥಿ ಪಾತ್ರೆಯನ್ನು ತಗೊಂಬನ್ನಿ ಅಂತಂದ ಕೂಡಲೇ ಓಡಿ ಹೋದರು ಕನ್ನಿಮಾಳಂಗೆ ಹೋಗಿ ಆ ಅಸ್ಥಿ ಪಾತ್ರೆಯನ್ನು ತಂದು ಇವರು ಮುಂದೆ ಅಲ್ಲಿ ಒಂದು ಜಾಗದಲ್ಲಿ ಇಟ್ಟರು. ಆ ಇಟ್ಟಾಗ ಎಲ್ಲರೂ ಸೇರಿದ್ದಾರೆ ಜನಗಳು, ಏನಾಗುತ್ತೆ ನೋಡೋಣ ಅಂತ. ಅಂದರೆ ಮೇಲ್ಗಡೆ ದೇವತೆಗಳು, ಆಕಾಶದಲ್ಲಿ ದೇವತೆಗಳು ಅವರೆಲ್ಲ ಸೇರಿದ್ದಾರೆ, ಊರಿನ ಜನಗಳು, ಆಮೇಲೆ ಕೆಲವರು ತಮಾಷೆ ನೋಡೋಕೆ ಕೂಡ ಜನರು ಸೇರಿದ್ದಾರೆ. ಸೇರಿಡುವಾಗ ಏನು ಕೌತುಕ ನಡೆಯುತ್ತೆ, ಎಲ್ರಿಗೂ ನೋಡಬೇಕು ಅಂತ ಆಸೆ ಇದೆ. ಆವಾಗ ನಮ್ಮ ತಿರುಜ್ಞಾನ ಸಂಬಂಧರವರು ದೇವರನ್ನು ಪ್ರಾರ್ಥಿಸಿ ಈ ಮಗುವನ್ನು ಬದುಕಿಸ್ಕೊಡು ಅಂತ ಹೇಳಿ ಏನು ಪದ್ಯಾನು ಹಾಡಲಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ, ಅಸ್ಥಿ ಪಾತ್ರೆಯನ್ನು ನೋಡಿಬಿಟ್ಟು ಅದನ್ನು ಉದ್ದೇಶಿಸಿ ಅಡ್ರೆಸ್ ಮಾಡ್ತಾರೆ, ಹೀಗೆ ಸಂಬೋಧನೆ ಮಾಡ್ತಾರೆ, ಇಲ್ಲೇ ಇರೋದು ವ್ಯತ್ಯಾಸ. ಅದನ್ನು ನೋಡಿ ಆ ಪಾತ್ರೆಯಲ್ಲಿ ಆ ಹುಡುಗಿ ಪೂಂಬಾವೆ ಇದ್ದಾಳೆ ಅನ್ನೋ ಭಾವನೆಯಿಂದ, ಭಾವನೆಯನ್ನು ಅವರು ನಂಬೇ ಇದ್ದಾರೆ, ಅದರಲ್ಲಿ ಇದ್ದಾಳೆ ಅಂತ ನಂಬಿದ್ದಾಳೆ, ಹೀಗೆ ಒಂದು ಪದ್ಯವನ್ನು ಹಾಡ್ತಾರೆ. ಪದ್ಯದ ಅರ್ಥವನ್ನು ನಾನು ಹೇಳ್ತೀನಿ, ಆಮೇಲೆ ಪದ್ಯವನ್ನು ನಾವು ಕೇಳ್ಬೋದು. ನೋಡಮ್ಮ, ಮನುಷ್ಯ ಜನ್ಮ ಬಂದಿರೋದು ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ, ಪೂಂಬಾವೆಗೆ ಆ ಪಾತ್ರೆಯನ್ನು ಅಡ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ.

0: ಅಮ್ಮ, ಮನುಷ್ಯ ಜನ್ಮ ಯಾಕೆ ಬರುತ್ತೆ ಅಂತಂದರೆ, ಶಿವಭಕ್ತರುಗಳಿಗೆ ನಾವು ಉಪಚಾರ ಮಾಡಿ ಗೌರವದಿಂದ ಅವರನ್ನು ಸತ್ಕರಿಸಿ ಅವರಿಗೆ ಭೋಜನಾದಿಗಳನ್ನೆಲ್ಲ ಕೊಟ್ಟು ಪೂಜೆ ಮಾಡಬೇಕು. ಇದಕ್ಕಾಗಿಯೇ ನಮಗೆ ಮನುಷ್ಯ ಜನ್ಮ ಬಂದಿರೋದು. ಇದು ನಿನಗೆ ಗೊತ್ತಿಲ್ವೇ? ನೀನು ಈ ಶಿವಭಕ್ತರನ್ನು ನೋಡಿ ನೀನು ಸೇವೆ ಮಾಡಬೇಡವೆ, ಎದ್ದು ಬಾಮ್ಮ ಅಂತ ಕರೀತಾರೆ. ಹೀಗೆ ಒಂದೊಂದು ಪದ್ಯವು ಪದ್ಯದ ಒಂದೊಂದು ಸ್ಟ್ಯಾನ್ಸಾನಲ್ಲೂ ಇವರು ಅಡ್ರೆಸ್ ಮಾಡ್ತಾರೆ. ಆಮೇಲೆ ಇನ್ನೇನು ಹೇಳ್ತಾರೆ, ಶಿವಭಕ್ತರಿಗೆಲ್ಲ ಅನ್ನ ಕೊಡಬೇಕು, ಉಪಚಾರ ಮಾಡಬೇಕು, ಮತ್ತು ಇದನ್ನೆಲ್ಲ ಕಣ್ಣಿಂದ ನೋಡಬೇಡ್ವ ನೀನು, ಬೇರೆಯವ್ರು ಮಾಡೋ ಸೇವೆಯನ್ನಾದರೂ ನೋಡಬೇಕಲ್ಲ, ಎದ್ದು ಬಾಮ್ಮ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ನಡೀತಕ್ಕಂಥ ಶಿವನ ಸೇವೆಗಳು, ಉತ್ಸವಗಳು ಇದನ್ನು ಕೂಡ ಹೇಳ್ತಾರೆ. ನೋಡಮ್ಮ, ಇಲ್ಲಿ ಶಿವನ ಹೆಂಡತಿಯಾದ ಪಾರ್ವತಿ ಈ ಮರದ ಕೆಳಗೆ ಬಂದು ಶಿವನನ್ನು ನವಿಲ್ ರೂಪದಲ್ಲಿ ಪೂಜೆ ಮಾಡಿದ್ದಾಳೆ. ಆ ಜಾಗನೂ ನೋಡಬೇಡ್ದೆ ನೀನು, ಹೇಳು ಎದ್ದು ಬಾ ಅಂತ ಕರೀತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ದೇವರಿಗೆ ಉಯ್ಯಾಲೆ ಸೇವೆ, ಮುಂಜಲ್ ಸೇವೆ ಅಂತ ಹೇಳ್ತಾರೆ, ಉಯ್ಯಾಲೆ ಸೇವೆ ನಡೆಯುತ್ತಲ್ಲ, ಅದನ್ನು ನೀನು ನೋಡಬೇಡವೆ. ಕಾರ್ತಿಕ ಮಾಸದಲ್ಲಿ ಇಲ್ಲೆಲ್ಲ ಸ್ತ್ರೀಯರುಗಳು ಉದ್ದಕ್ಕೂ ದೀಪ ಹಚ್ಚಿ ಅದನ್ನೇ ಬೆಳಗಿ ಒಂದು ಉತ್ಸವ ಮಾಡ್ತಾರೆ, ಅದನ್ನು ನೀನು ಕಣ್ಣಿಂದ ನೋಡಬೇಡವೆ, ಇದನ್ನೆಲ್ಲ ನೋಡಬೇಡವೆ, ಎದ್ದು ಬಾ ಅಂತ ಕರೀತಾ ಇದ್ದಾರೆ. ಮತ್ತು ಐಪಿಸಿ ಮಾಸ ಅಂದರೆ ಅದೊಂದು ತಿಂಗಳು, ಆ ತಿಂಗಳಲ್ಲಿ ತಿರುವೋಣಮ್ ಅನ್ನೋ ಒಂದು ಹಬ್ಬ ಬರುತ್ತೆ, ಅದನ್ನೆಲ್ಲ ನೀನು ನೋಡಬೇಡವೆ, ಇದನ್ನೆಲ್ಲ ನೋಡಬೇಡವೆ ನಮ್ಮ ಅಂತ ಹೇಳಿ ತಿರುವಾದರ ಈ ಉತ್ಸವ ಬರುತ್ತೆ, ಅದನ್ನು ನೋಡಬೇಡವೆ, ಎದ್ದು ಬಾ ಎದ್ದು ಬಾ ಅಂತ. ಹೀಗೆ ಪದ್ಯದಲ್ಲಿ ಒಂದೊಂದು ಪದ್ಯಕ್ಕೂ ಈ ಅರ್ಥವಿದೆ.
1: ತಿರುಚಿತ್ರಂಬಲಂ.

0: ಈ ಪದಿಗ ಹೇಳುವಾಗ ಒಂದನೆಯ ಸ್ಟ್ಯಾಂಜಾ ಹೇಳಿದಾಗ ಏನಾಗುತ್ತೆ, ಆ ಮಡಕೆ ಇರುತ್ತಲ್ಲ ಅಸ್ಥಿ ಪಾತ್ರೆ ಒಳಗೆ ಆ ಎಲುಬುಗಳೆಲ್ಲ ಒಂದು ಫಾರ್ಮೇಷನ್ ತಗೊಳ್ಳೋದನ್ನು ಎಲ್ಲರೂ ಗಮನಿಸ್ತಾರೆ. ಅದು ಒಂದು ಫಾರ್ಮೇಷನ್ ಅಂದರೆ ಶರೀರಕ್ಕೆ ಹೇಗೆ ಬೇಕೋ ಆ ಥರ ಹೊಂದಿಕೊಳ್ಳೋ ಥರ ಕಾಣಿಸ್ತಾ ಇದೆ. ಎಂಟನೇ ಪದಿಗ ಬಂದಾಗ ಸ್ಟ್ಯಾಂಜಾ ಹಾಡ್ತಾ ಇರುವಾಗ ಇವರು ತಿರುಜ್ಞಾನ ಸಂಬಂಧರು ಹಾಡ್ತಾ ಇರುವಾಗ ಅದಕ್ಕೆ ಜೀವನೇ ಬಂದುಬಿಡ್ತು, ಪ್ರಾಣ ಬಂದುಬಿಟ್ಟಿದೆ. ಆಮೇಲೆ ಹತ್ತನೇ ಸ್ಟ್ಯಾಂಜಾ ಹಾಡುವಾಗ ಆ ಪಾತ್ರೆಯನ್ನು ಒಡೆದುಕೊಂಡು ಅತ್ಯಂತ ಸುಂದರವಾದ 12 ವರ್ಷದ ಹುಡುಗಿ ಬರ್ತಾ ಇದ್ದಾಳೆ, ಅತ್ಯಂತ ಸುಂದರ. ಇಲ್ಲಿ ಶೇಖಿಯಾರವರು ಬಹಳ ಚೆನ್ನಾಗಿ ವಿವರಣೆ ಕೊಡ್ತಾರೆ.
1: ತಾಮರೆಯ ದಳಗಳು ಅರಳುತ್ತಿರುವಾಗ ಅದರಿಂದ ಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿ ಹೊರಗೆ ಬಂದರೆ ಹೇಗಿರುತ್ತೆ ಅಂದರೆ, ತಾಮರೆಯು ಅರಳುತ್ತಿರುವಾಗ ಸಾಕ್ಷಾತ್ ಲಕ್ಷ್ಮಿ ಮಹಾಲಕ್ಷ್ಮಿ ಆಚೆಗೆ ಬಂದರೆ ಹೇಗಿರುತ್ತೆ, ಆ ತರಹ ಈ ಹುಡುಗಿ ಆ ಮಡಿಕೆ ಒಡೆಯೋದೆಲ್ಲ ಆ ಥರ ಶೇಖಿಯಾರು ಇಮ್ಯಾಜಿನೇಷನ್ನೇ ಇಮ್ಯಾಜಿನೇಷನ್ನು, ಆ ತರಹ ಲಕ್ಷ್ಮಿ ಬರೋ ಹಾಗೆ ಈ ಹುಡುಗಿ ಹೊರಬಂದಳು ಅಂತ ವಿವರಿಸ್ತಾರೆ.
0: ಏನು ಹೇಗಿದ್ಲು ಅವಳು ಅಂತಂದರೆ ಅತ್ಯಂತ ಸುಂದರನೇ ನಾವು ಹೇಳಿದ್ರೆ ಅದು ಬರೀ ಅದನ್ನೇ ಹೇಳಬೇಕಷ್ಟೇ, ಅತ್ಯಂತ ಸುಂದರ ಅಂತ. ಅವ್ರು ಹೇಳ್ತಾರೆ ಬ್ರಹ್ಮ ನೋಡಿದಂತೆ ಮೇಲಿಂದ, ಅಯ್ಯೋ ನಾನು ಇನ್ಯಾರೂ ಇದಕ್ಕಿಂತ ಹೆಚ್ಚು ಸುಂದರವಾಗಿರಬಾರದು ಅಂಥೇಳಿ ಅತ್ಯಂತ ಸುಂದರಿಯಾದ ತಿಲೋತ್ತಮೆಯನ್ನೇ ನಾನು ಸೃಷ್ಟಿ ಮಾಡಿದೆ. ಆದರೆ ಈ ಹುಡುಗಿ ತಿಲೋತ್ತಮೆಯನ್ನಲ್ಲ ಅಂಥ 100 ಜನರ ಸೌಂದರ್ಯವನ್ನು ಮೀರಿಸ್ತಾ ಇದ್ದಾಳಲ್ಲ, ಇವಳನ್ನು ಸೃಷ್ಟಿ ಮಾಡಿದವರು ಯಾರಪ್ಪ ಅಂತ ಬ್ರಹ್ಮನು ಮುಗಿನ ಮೇಲೆ ಭೇಟಿಟ್ಕೊಂಡಂತೆ. ನೋಡಿ ಶೇಖಿಯಾರವರ ವಿವರಣೆ ಎಷ್ಟು ಅದ್ಭುತವಾಗಿದೆ. ಆಮೇಲೆ ಅದು ಬ್ರಹ್ಮನ ದೃಷ್ಟಿಯಾಯಿತು. ನಮ್ಮ ತಿರುಜ್ಞಾನ ಸಂಬಂಧರವರ ದೃಷ್ಟಿ ಹೇಗಿದೆ ಅದನ್ನು ನೋಡಬೇಕು. ತಿರುಜ್ಞಾನ ಸಂಬಂಧರು ಅವರಿಗೆ ಆವಾಗ 16 ವರ್ಷವಾಗಿದೆ, ಈ ಹುಡುಗಿಗೆ ಈಗ 12 ವರ್ಷ, ಅತ್ಯಂತ ಲಾವಣ್ಯವತಿಯಾಗಿದ್ದಾಳೆ. ತಿರುಜ್ಞಾನ ಸಂಬಂಧರಿಗೆ 16 ವರ್ಷ ಮದುವೆ ವಯಸ್ಸು. ಹೇಗಿರಬೇಕು ಅವರ ಭಾವನೆ, ಪರಮೇಶ್ವರನು ತನ್ನ ಮಗಳಿನ ಮೇಲೆ ಯಾವ ಥರ ಕರುಣಾಭಾವದಿಂದ ನೋಡ್ತಾರೋ ಅದೇ ರೀತಿ ತನ್ನ ಮಗಳನ್ನು ಹೇಗೆ ನೋಡಲು ಎಷ್ಟು ಕರುಣೆಯಿಂದ ನೋಡ್ತಾರೋ ಆ ಕರುಣಾಭಾವದಿಂದ ತಿರುಜ್ಞಾನ ಸಂಬಂಧರು ಆ ಪೂಂಭಾವೆಯನ್ನು ನೋಡ್ತಾ ಇದ್ದಾರೆ. ಇದು ನಮ್ಮ ಶೇಖಿಯಾರ್ ಅವರು ಹೇಳ್ತಾ ಇರೋ ವಿಷಯ. ಇದು ಇದಾಯಿತು, ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ. ಮೇಲಿಂದ ದೇವತೆಗಳೆಲ್ಲ ಜಯಘೋಷ ಮಾಡ್ತಾ ಇದ್ದಾರೆ, ಪುಷ್ಪವೃಷ್ಟಿ ಆಗಿದೆ, ಒಬ್ಬರೂ ನಂಬಕ್ಕಾಗ್ತಾ ಇಲ್ಲ ಹೀಗೆ ಬದುಕಿದ್ದಾಳೆ, ಬದುಕಿ ಬಂದಿದ್ದಾಳೆ. ಯಾಕೆಂದರೆ ಎಷ್ಟು ವರ್ಷ ಇವರು ಪೂಜೆ ಮಾಡಿದ್ದಾರೆ ಆ ಅಸ್ಥಿ ಪಾತ್ರಕ್ಕೆ, ಅದೆಲ್ಲ ನಿಜವಾಗ್ಬಿಡ್ತಲ್ಲ, ಖಂಡಿತವಾಗಿ ಇವರು ತಪಸ್ಸಿಗೆ ಫಲ ಸಿಕ್ತು ಅಂಥೇಳಿ ಎಲ್ಲರೂ ಸಂತೋಷಪಟ್ಟಿದ್ದಾರೆ. ನಮ್ಮ ಶಿವನ ಹೆಸರು ಪೂಂಭಾವೈ ಎಲ್ಲ ಸಾಕ್ಷಾತ್ತಾಗಿ ಅವರಿಗೆ ನಮಸ್ಕಾರ ಮಾಡಿದ್ದಾರೆ. ನಮಸ್ಕಾರ ಮಾಡಿದ ಮೇಲೆ ನಮ್ಮ ಶಿವನ ಹೆಸರು ಹೇಳ್ತಾರೆ, ನೋಡಿ ನಾನು ಈ ಮಗು ಹುಟ್ಟಿದಾಗಲಿಂದ ನಿಮಗೇ ಕೊಡಬೇಕು ಅಂತ, ಮದುವೆ ಮಾಡಿಕೊಡಬೇಕು ಅಂತ ನಾನು ಆಸೆಯಿಂದ ಬೆಳೆಸಿದ್ದೀನಿ, ತಾವು ಇವಳನ್ನು ದಯವಿಟ್ಟು ಪತ್ನಿಯಾಗಿ ಸ್ವೀಕರಿಸಬೇಕು ಅಂತ ತಿರುಜ್ಞಾನ ಸಂಬಂಧರಿಗೆ ವಿನಂತಿ ಮಾಡಿಕೊಳ್ತಾರೆ. ಆಗ ತಿರುಜ್ಞಾನ ಸಂಬಂಧರು ಹೇಳ್ತಾರೆ, ನೋಡಿ ನಿಮ್ಮ ಮಗಳು ಆ ಪೂಂಭಾವೈ ಹಾವು ಕಚ್ಚಿದ ದಿವಸವೇ ಸತ್ತು ಹೋಗ್ಬಿಟ್ಲು, ಈಗ ಇಲ್ಲಿರೋ ಪೂಂಭಾವೈ ನಮ್ಮ ಕಣ್ಣೆದುರಿಗೆ ಇರ್ತಕ್ಕಂಥ ಪೂಂಭಾವೈ ಯಾರು ಅಂತಂದರೆ ಶಿವನ ಅನುಗ್ರಹದಿಂದ ಈ ಪದಿಹ ಹಾಡಿದ್ರಿಂದ ಬಂದವಳು, ಅಂದರೆ ನನಗೆ ಮಗಳು ಸಮಾನ, ಮಗಳನ್ನು ಮದುವೆ ಮಾಡಿಕೊಳ್ಳೋದು ಸಾಧ್ಯವೇ, ನ್ಯಾಯವೇ ನೀವೇ ಹೇಳಿ ಅಂತ ಹೇಳಿ ಮದುವೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅವರಿಗೆ ಕನ್ವಿನ್ಸ್ ಮಾಡಿದ್ರು ಶಿವನ ಹೆಸರಿಗೆ. ಅಲ್ಲಿಂದ ಬೇರೆ ಮಾರ್ಗವಿಲ್ಲದೆ ಆ ಹುಡುಗಿಯನ್ನು ಮತ್ತೆ ಇನ್ನೊಂದು ಒಂದು ಮಠವನ್ನು ಸೃಷ್ಟಿ ನಿರ್ಮಾಣ ಮಾಡಿ ಅಲ್ಲಿ ನೀನು ಇನ್ನು ಮದುವೆ ಮಾಡ್ಕೊಳ್ಳೋದು ಬೇಡಮ್ಮ, ಶಿವಭಕ್ತಿಯಲ್ಲಿ ನೀನು ನಿನ್ನ ಜೀವನವನ್ನು ಕಳೆದುಬಿಡು ಅಂತ ಹೇಳಿ ಆ ಒಂದು ಏರ್ಪಾಡು ಮಾಡಿದ್ರು. ಹೀಗೆ ಇಲ್ಲಿ ಈ ಕೌತುಕ ನಡೆಯಿತು. ಸರಿ, ಇದೆಲ್ಲ ಆದಮೇಲೆ ಅಲ್ಲಿಂದ ತಿರುಜ್ಞಾನ ಸಂಬಂಧರವರು ಶೀರ್ಗಾಳಿಗೆ ವಾಪಸ್ ಬಂದರು. ಶೀರ್ಗಾಳಿಗೆ ವಾಪಸ್ ಬಂದ ಮೇಲೆ ಏನಾಯಿತು, ಇವರು ತಂದೆಯವರು ಶಿವಪ್ಪ ಆದ ಹರಿದೆಯವರು ಹೇಳಿದ್ರು, ಅಪ್ಪ ಮಗನೇ ನಿನಗೆ ವಯಸ್ಸಾಗಿದೆ, ಕರೆಕ್ಟಾಗಿ ಮದುವೆ ಮಾಡ್ಕೋ ಅಂತ ಹೇಳಿದ್ರು. ಅದಕ್ಕೆ ಹೇಳ್ದ, ನಾನು ನನ್ನ ಜೀವನವನ್ನು ಶಿವಭಕ್ತಿಯಲ್ಲಿ ಶಿವಸೇವೆಯಲ್ಲೇ ಕಳೆದುಕೊಳ್ಬೇಕು ಅಂತಿದ್ದೀನಿ, ಮದುವೆ ಮಾಡಿಕೊಂಡ್ರೆ ಅದೆಲ್ಲ ನಮಗೆ ಅಡಚಣೆಯಾಗುತ್ತೆ, ಬೇಡಪ್ಪ ಅಂತ ಹೇಳ್ದ. ಅದಕ್ಕೆ ತಂದೆಯವರು ಹೇಳಿದ್ರು, ಹಾಗಲ್ಲಪ್ಪ, ನೀನು ಮದುವೆ ಮಾಡಿಕೊಂಡ್ರೂ ನಿನ್ನ ಶಿವಭಕ್ತಿನ ಮುಂದುವರಿಸ್ಬೋದು, ಇದಕ್ಕೂ ಅದಕ್ಕೂ ಸಂಬಂಧವಿಲ್ಲ, ನಿನಗೆ ಮದುವೆ ಮಾಡಿಕೋ ಅಂತ ಒಂದು ಒತ್ತಾಯ ಮಾಡಿದ್ರು. ಆಗ ತಿರುಜ್ಞಾನ ಸಂಬಂಧರು ಏನು ಹೇಳಿದ್ರು, ಭಗವಂತನ ಇಷ್ಟ ಹೇಗಿದೆಯೋ ಆಗ ನಡೀಲಿ, ಭಗವಂತನ ಇಚ್ಛೆ ಯಾವ ಥರ ಇದೆಯೋ ಆ ಥರ ನಡೀಲಿ ಅಂತ ಹೇಳಿದ್ರು. ಆ ಥರ ಹೇಳಿದ್ಮೇಲೆ ಅದನ್ನೇ ಇವರು ಒಪ್ಪಿಗೆ ಅಂತ ತಗೊಂಡು ಮದುವೆ ಫಿಕ್ಸ್ ಮಾಡೋಕ್ಕೆ ಏರ್ಪಾಡು ಮಾಡಿದ್ರು. ಯಾರಿಗೆ? ತಿರುಜ್ಞಾನ ಸಂಬಂಧರಿಗೆ ಮದುವೆಗೆ ಏರ್ಪಾಡು. ಎಲ್ಲಿ ಅಂತಂದರೆ ನಲ್ಲೂರು ಪೆರುಮಾಣಂ ಅನ್ನೋ ಜಾಗದಲ್ಲಿ ನಮ್ಮಾಂಡಾರ್ ನಂಬಿ ಅನ್ನೋರನ್ನು ಸಂಧಿಸಿ ಅವರ ಮಗಳನ್ನು ಇವರಿಗೆ ತಂದುಕೊಳ್ಳೋ ಹಾಗೆ ಮದುವೆಗೆ ಏರ್ಪಾಡು ಮಾಡಿದ್ರು. ಮದುವೆಯ ತಾರೀಕು ನಿಶ್ಚಯ ಆಯಿತು. ಪೆರುಮಾಣಂ ನಲ್ಲೂರು ಪೆರುಮಾಣಂನಲ್ಲೇ ಮದುವೆ ನಡೀಬೇಕು ಅಂತ ಕೂಡ ಎಲ್ಲ ಗೊತ್ತಾಯಿತು. ಮದುವೆ ದಿನವೂ ಬಂತು. ಇವರಿಗೆಲ್ಲ ಏನೇನು ಕೊಡಬೇಕೋ ಅದ್ಭುತವಾಗಿ ಎಲ್ಲ ಕೊಡಬೇಕಾದ್ದನ್ನೆಲ್ಲ ವಸ್ತ್ರಗಳು ಮತ್ತು ಅವ್ರಿಗೆ ಕೊಡಬೇಕಾದ ಏನು ಮಾಲೆಗಳು ಬಂಗಾರದ್ದು ಎಲ್ಲ ಸರಿಯಾಗಿ ಕೊಟ್ಟರು. ಆಗ ಮದುವೆ ದಿವಸ ಏನು ಮಾಡಿದ್ರು, ತಿರುಜ್ಞಾನ ಸಂಬಂಧರು ಶಿರ್ಗಾಳಿಯಿಂದ ಅಲ್ಲಿ ಶಿರ್ಗಾಳಿ ದೇವರಿದ್ದಾರಲ್ಲ ಅವರನ್ನು ದೋಣಿಯಪ್ಪರನ್ನು ಪ್ರಾರ್ಥನೆ ಮಾಡಿ ಮದುವೆಗೆ ಹೊರಟು ಪಲ್ಲಕ್ಕಿನಲ್ಲಿ ಈಶ್ವರನ ಕೊಟ್ಟಿದ್ದಲ್ಲ ಮುತ್ತು ಪಲ್ಲಕ್ಕಿ, ಆ ಪಲ್ಲಕ್ಕಿನಲ್ಲಿ ಈ ನಲ್ಲೂರು ಪೆರುಮಾಣಿಗೆ ಬಂದರು. ಎಲ್ಲ ಭಾಳ ವಿಜೃಂಭಣೆ, ಯಾರ್ಯಾರು ಬಂದಿದ್ದಾರೆ ಅದು ಮುಖ್ಯ ಇಲ್ಲಿ. ಶಿವ ಇವರ ಮದುವೆ ಅಂತ ವಿಷಯ ತಿಳಿದು ಎಲ್ಲರುಗಳು ಎಲ್ಲ ಶಿವಭಕ್ತರು ಬಂದುಬಿಟ್ಟಿದ್ದಾರೆ. ಮೇಲುಗಡೆ ದೇವರುಗಳು ದೇವತೆಗಳು ಎಲ್ಲ ನೋಡ್ತಾ ಇದ್ದಾರೆ. ಅತ್ಯಂತ ವಿಜೃಂಭಣೆಯಿಂದ ಮದುವೆ ನಡೀತಾ ಇದೆ. ಎಲ್ಲ ಶಾಸ್ತ್ರ ಪ್ರಕಾರ ಮದುವೆ ಚೆನ್ನಾಗಿ ನಡೀತಾ ಇದೆ. ಈ ಪೌರೋಹಿತ್ಯ ವಹಿಸಿದ್ದವರು ಯಾರು ಅಂತಂದರೆ ತಿರುನೀಲ ನಕ್ಕನಾಯ್ನಾರ್, ಅವರು ಪೌರೋಹಿತ್ಯ. ಈ ಇವರ ಪೌರೋಹಿತ್ಯದಲ್ಲಿ ಮದುವೆ ಎಲ್ಲ ಚೆನ್ನಾಗಿ ನಡೀತು. ಚೆನ್ನಾಗಿ ಎಲ್ಲ ನಡೆದ ಮೇಲೆ ಎಲ್ಲ ಶಿವಭಕ್ತರು ಬಂದಿದ್ದಾರೆ. ತಿರುನೀಲ ನಕ್ಕನಾಯ್ನ ಅವರೇ ಪುರೋಹಿತರು, ತಿರುನೀಲ ಕಂಠ ಬಾಣರು, ಮುರುಘನಾಯ್ನಾರು ಎಲ್ಲರೂ ಬಂದುಬಿಟ್ಟಿದ್ದಾರೆ. ಮೇಲೆ ದೇವತೆಗಳು ನೋಡ್ತಾ ಇದ್ದಾರೆ. ಆಮೇಲೆ ಇವರು ಏನು ಮಾಡಿದ್ರು, ತಿರುಜ್ಞಾನ ಸಂಬಂಧರು ಮದುವೆ ಆಗಿದೆ ಆದಮೇಲೆ ತನ್ನ ಹೆಂಡತಿಯ ಕೈ ಹಿಡ್ಕೊಂಡು ದೇವಸ್ಥಾನದೊಳಕ್ಕೆ ಬಂದರು. ದೇವಸ್ಥಾನದೊಳಕ್ಕೆ ಬಂದು ಶಿವನನ್ನು ಪ್ರಾರ್ಥನೆ ಮಾಡಿದ್ರು. ಒಂದು ಪದ್ಯ ಹೇಳಿ ಪ್ರಾರ್ಥನೆ ಮಾಡಿದ್ರು. ಏನಂತ ಪ್ರಾರ್ಥನೆ ಮಾಡಿದ್ರು, ಅಪ್ಪ ನನಗೆ ಮುಕ್ತಿ ಕೊಡು, ನಿನ್ನ ಸಾನ್ನಿಧ್ಯವನ್ನು ನನಗೆ ಕರುಣಿಸು ಅಂತ ಹೇಳಿ ಒಂದು ಪದ್ಯವನ್ನು ಹಾಡಿದ್ರು. ಹಾಡಿದಾಗ ಏನಾಯಿತು, ಭಗವಂತನಿಂದ ಅಶರೀರವಾಣಿ ಒಂದು ಬಂತು. ನೋಡಪ್ಪ ಇವಾಗ ಇಲ್ಲಿ ಒಂದು ದೊಡ್ಡ ಬೆಳಕು ಪ್ರಜ್ವಲಿಸುವ ಹಾಗೆ ಒಂದು ಬೆಳಕು ಬರುತ್ತೆ. ಆ ಬೆಳಕಿನೊಳಗೆ ನೀವು ಅಂದರೆ ನೀನು ನಿನ್ನ ಹೆಂಡತಿ ತಿರುಜ್ಞಾನ ಸಂಬಂಧರು ಮತ್ತು ಎಲ್ಲರೂ ಇಲ್ಲಿ ಸೇರಿರೋರು ಎಲ್ಲರೂ ಒಳಗೆ ಬನ್ನಿ, ನಿಮಗೆ ಒಳ್ಳೆ ಸದ್ಗತಿಯೇ ನನ್ನ ಸನ್ನಿಧಿ ಪ್ರಾಪ್ತವಾಗುತ್ತೆ ನಿಮಗೆ ಅಂತ ಅಶರೀರವಾಣಿ ಹೇಳುತ್ತೆ. ಅದರಂತೆ ತಕ್ಷಣವೇ ಶಿವ ಸಾನ್ನಿಧ್ಯದಿಂದ ಒಂದು ದೊಡ್ಡ ಪ್ರಕಾಶಮಾನವಾದ ಒಂದು ಸ್ಥಾಣು ರೂಪದಲ್ಲಿ ಕೆಳಗಿಂದ ಆಕಾಶ ತನಕ ಒಂದು ಪ್ರಜ್ವಲವಾದ ಬೆಳಕು. ಆವಾಗ ಒಬ್ಬೊಬ್ಬರಾಗಿ ಎಲ್ಲರನ್ನೂ ನಮ್ಮ ತಿರುಜ್ಞಾನ ಸಂಬಂಧರವರು ಆ ದ್ವಾರದ ಮೂಲಕ ಶಿವನ ಅಡಿಗಳಿಗೆ ಕಳಿಸ್ತಾ ಇರ್ತಾರೆ. ಒಬ್ಬೊಬ್ಬರಾಗಿ ಅಲ್ಲರೆ ಅಲ್ಲಿ ಎಲ್ಲ ಬಂದಿದ್ದವರೆಲ್ಲ ಎಲ್ಲ ಭಕ್ತರುಗಳು ಅಂದರೆ ಯಾರ್ಯಾರೆಲ್ಲ ಆ ಭಾಗ್ಯವನ್ನು ಪಡೆದರು ಅಂತಂದರೆ ಆ ಮದುವೆ ಸಂದರ್ಭದಲ್ಲಿ ಅವರನ್ನು ಪಲ್ಲಕ್ಕಿನಲ್ಲಿ ಹೊತ್ಕೊಂಡು ಬಂದವರು, ವಾದ್ಯ ನುಡಿಸಿದವರು, ಮತ್ತು ಅಲ್ಲಿ ಅಡುಗೆ ಮಾಡಿದವರು, ಚಪ್ರ ನಡೆಸಿಕೊಟ್ರು, ಪ್ರತಿಯೊಬ್ಬರನ್ನು ಕಳಿಸಿಕೊಟ್ರು. ಒಳಗೆ ಎಲ್ರಿಗೂ ಒಳ್ಳೆ ಶಿವ ಸಾನ್ನಿಧ್ಯ ಸಿಕ್ಕಿತು. ನೋಡಿದ್ರು ತಿರುಜ್ಞಾನ ಸಂಬಂಧರು, ಯಾರು ಬರ್ತೀರೋ ಎಲ್ಲ ಬನ್ನಿ ಕರೆದರು. ಎಷ್ಟೋ ಜನ ಬಂದರು. ಆದರೂ ಕೊನೇ ಒಳಗೆ ತಾವು ತಮ್ಮ ಹೆಂಡತಿ ಕೈ ಹಿಡ್ಕೊಂಡು ಒಳಗೆ ಹೋದರು. ಎಲ್ಲ ಆ ಪ್ರಜ್ವಲಿತವಾದ ಬೆಳಕು ಎಲ್ಲ ತಕ್ಷಣವೇ ಕಾಣೆಯಾಗಿ ಹೋಗಿ ಸಾಮಾನ್ಯವಾದ ದೇವಸ್ಥಾನದಂತೆ ಆಗೋಗ್ಬಿಡ್ತು. ಏನೂ ನಡೀಲಿಲ್ವೇನೋ ಇಲ್ಲೋ ಇಲ್ಲಿ ಅನ್ನೋ ಥರ ಆಯಿತು. ಹೀಗೆ ಅಲ್ಲಿ ಎಲ್ಲರೂ ಒಳಗೆ ಹೋಗಿ ಮುಕ್ತಿಯನ್ನು ಹೊಂದಿದರು, ಶಿವ ಸಾನ್ನಿಧ್ಯವನ್ನು ಹೊಂದಿದರು. ನಮಗೊಂದು ಸಂಶಯ ಬರುತ್ತಿಲ್ಲಿ, ನಾವು ಆ ಕಾಲದಲ್ಲಿ ಇದ್ದಿದ್ದರೆ ಆ ಮದುವೆ ಸಂದರ್ಭದಲ್ಲಿ ಇದ್ದಿದ್ದರೆ ನಮಗೂ ಸಿಗ್ತಾ ಇತ್ತಲ್ಲ ಭಾಗ್ಯ, ನಾವು ಹೋಗುವುದೇ ನಮಗಿಲ್ಲದೆ ಹೋಯ್ತಲ್ಲ ಅಂತ ನಮಗೆ ನಮ್ಮಲ್ಲಿ ಕೆಲವರಿಗಾದರೂ ಒಂದು ದುಃಖ ಇರಬಹುದು, ಅಯ್ಯೋ ನಾವು ಮಿಸ್ ಮಾಡ್ಕೊಂಬಿಟ್ವಲ್ಲ ಅಂತ ಇರಬಹುದು. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಇವರು ಒಂದು ಪದಿಗವನ್ನು ಹಾಡ್ತಾರೆ. ಆವಾಗ ಆ ಸಂದರ್ಭದಲ್ಲಿ ಪದಿಗವನ್ನು ಹಾಡ್ತಾರೆ. ಆ ಪದಿಗವನ್ನು ಯಾರ್ಯಾರು ಇವತ್ತಿಗೂ ಭಕ್ತಿಯಿಂದ ಹೇಳ್ತಾರೋ ಅವರಿಗೆ ಮುಕ್ತಿ ಗ್ಯಾರಂಟಿ. ಅವತ್ತು ಹೇಗೆ ಎಲ್ರಿಗೂ ಸಿಗ್ತೋ ಅದೇ ತರಹ ಇವತ್ತಿಗೂ ಮುಕ್ತಿ ಸಿಗತ್ತೆ ಅಂತ ಹೇಳಿ ಆ ಪದ್ಯದ ಪದ್ಯದ ಅರ್ಥ ಬರೋ ಹಾಗೆ ಕೊನೆಯ ಸಾಲಿನಲ್ಲಿದೆ. ಈಗ ಆ ಪದ್ಯವನ್ನು ನಾವು ಕೇಳೋಣ.

0: ಈ ಪದ್ಯಕ್ಕೆ ಪಂಚಾಕ್ಷರಿ ಪದ್ಯ ಅಥವಾ ನಮಶಿವಾಯ ಪದ್ಯ ಅಂತಲೇ ಇದು ಪ್ರಸಿದ್ಧವಾಗಿದೆ. ಈ ಪದ್ಯವನ್ನು ನಾವು ಕೇಳಿದ್ದಾಯಿತು. ಇದರ ಅರ್ಥ ಹೀಗಿದೆ, ಏನು ಅಂತಂದರೆ, ಬಹಳ ಪ್ರೀತಿಯಿಂದ ಪ್ರೇಮದಿಂದ ಶಿವಭಕ್ತಿಯನ್ನು, ಶಿವಭಕ್ತಿಯಲ್ಲಿ ಲೀನರಾಗ್ಬಿಡ್ಬೇಕು ನಾವು, ತಲ್ಲೀನರಾಗಿ ಹೇಗೆ ಕಣ್ಣೀರು ಸುರಿಸ್ಬೇಕು, ಭಕ್ತಿಯಿಂದ ಕಣ್ಣೀರು ಸುರಿಸಿ ಈ ಪಂಚಾಕ್ಷರಿ ಪದವನ್ನು ನಾವು ಹಾಡಿದ್ದೇ ಆದರೆ ಭಗವಂತನು ನಮ್ಮನ್ನು ಸನ್ಮಾರ್ಗದಲ್ಲಿ ಕರೆದೊಯ್ತಾನೆ, ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಹೇಗೆ ಕಣ್ಣೀರು ಸುರಿಸ್ಬೇಕು ಭಕ್ತಿಯಿಂದ, ಪ್ರೀತಿಯಿಂದ ಕಣ್ಣೀರು, ಕಣ್ಣೀರಿನಿಂದ ಅಶ್ರುಧಾರೆ ಬರಬೇಕು. ಭಕ್ತಿ ಅಲ್ಲಿ ಇನ್ನೇನಿಲ್ಲ, ಭಕ್ತಿ ಪ್ರೇಮ, ಇದರಿಂದ ಆದರೆ ಭಗವಂತನ ನಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾನೆ. ಈ ನಮಃ ಶಿವಾಯ ಪದ್ಯವನ್ನು ಭಕ್ತಿಯಿಂದ ಹೇಳುವವರಿಗೆ ಯಾರು ಹೇಳ್ತಾರೋ ಅವರಿಗೆ ಯಮಭಯವಿರುವುದಿಲ್ಲ, ಯಮಭಯವೇ ಇರುವುದಿಲ್ಲ. ಶಿವದೂತರು ಬಂದು ಯಮದೂತರಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಶಿವದೂತರು. ಮತ್ತು ನಮಗೆ ಜನ್ಮ ಮತ್ತು ಮರಣ ಈ ಚಕ್ರದಿಂದ ವಿಮುಕ್ತಿ ಸಿಗತ್ತೆ. ಆನಂತರ ಇನ್ನೂ ಒಂದು ಫಲವೇನು ಅಂತಂದರೆ, ಈ ನಾಮವನ್ನು ನಾವು ಹೇಳ್ತಾ ಇದ್ದರೆ, ಪಂಚಾಕ್ಷರಿ ಪದ್ಯವನ್ನು ಹೇಳ್ತಿದ್ದರೆ ಯಾರಾದರೂ ಪಕ್ಕದಲ್ಲಿ ಅದನ್ನು ಹೇಳೋರಿದ್ದರೂ ಕೂಡ ನಮಗೂ ಅದರ ಫಲ ಬಂದ್ಬಿಡುತ್ತೆ. ಅವ್ರಿಗೆ ಮಾತ್ರ ಅಲ್ಲ, ನಾವು ಪಕ್ಕದಲ್ಲಿದ್ದರೆ ಸಾಕು, ನಾವು ಹೇಳಿದ್ರೂ ಸರಿ ಆ ಫಲ ನಮಗೆ ಸಿಗತ್ತೆ. ಇನ್ನೊಂದು ಪದ್ಯದ ಸ್ಟ್ಯಾಂಜಾದ ಅರ್ಥ ಹೀಗಿದೆ, ಎಂಥ ಪಾಪಿಯಾದರೆ ಆಗಲಿ ಪರವಾಗಿಲ್ಲ, ಹೊದೆಗಾರನಾಗಲಿ ಅವನೂ ಕೂಡ ನಮಶಿವಾಯ ಅಂತ ಹೇಳಿದರೆ ಸಾಕು, ಅವನಿಗೆ ಮುಕ್ತಿ ಸಿಗತ್ತೆ, ಫಲ ಸಿಗತ್ತೆ. ಅವನಿಗೆ ಭಕ್ತಿ ಇಳಿದಿದ್ರೂ ಪರವಾಗಿಲ್ಲ, ಆದರೆ ಅದನ್ನು ಹೇಳಿದ್ರೇ ಸಾಕು, ಅವನಿಗೆ ಒಳ್ಳೆಯ ಸದ್ಗತಿ ಸಿಗತ್ತೆ. ಇನ್ನೊಂದು ಸ್ಟ್ಯಾಂಜಾದ ಅರ್ಥ ಹೀಗಿದೆ, ಎಂಥೆಂಥ ನರಕದ ಶಿಕ್ಷೆಗಳನ್ನು ಅನುಭವಿಸಬೇಕಾದಂಥ ಅವನಿಗೂ ಸಹ ಇದನ್ನು ಹೇಳಿದರೆ ಅವನಿಗೂ ಸದ್ಗತಿ ಸಿಗತ್ತೆ. ಕೊನೆಗೆ ನಮಗೇನು ಸಿಗತ್ತೆ, ನಾವು ಇಲ್ಲಿ ಸಿಕ್ಕೊಂಡಿದ್ದೀವಲ್ಲ ಅಂತಂದರೆ, ನಮ್ಮ ತಿರುಜ್ಞಾನ ಸಂಬಂಧದವರು ನಮಗೆ ದಯಪಾಲಿಸಿರುವಂಥ ಇದು ಏನಂತ ಹೇಳಿದರೆ, ಈಗಲೂ ಸಹ ಯಾರು ಈ ಪದ್ಯಗಳನ್ನು ಭಕ್ತಿಯಿಂದ ಶಿವನ ಮೇಲಿನ ಪ್ರೀತಿಯಿಂದ ನಾವು ಹೇಳ್ತೀವೋ ನಮಗೂ ಕೂಡ ಸದ್ಗತಿ ಉಂಟಾಗತ್ತೆ. ಜನ್ಮ ಮತ್ತು ಮರಣ ಇದರ ಒಂದು ಚಕ್ರದಿಂದ ತಪ್ಪಿಸಿಕೊಂಡು ಭಗವಂತನ ಸಾಯುಜ್ಯವನ್ನು ಪಡೆಯಬಹುದು ಅಂತ ಇವರು ನಮಗೆ ಹೇಳ್ತಾ ಇದ್ದಾರೆ. ಇದು ಈ ಪದ್ಯಗಳ ಅರ್ಥ. ಈ ಸಂದರ್ಭದಲ್ಲಿ ಒಂದೆರಡು ವಿಷಯಗಳನ್ನು ಹೇಳದೇ ಬೇಕು. ತಿರುಜ್ಞಾನ ಸಂಬಂಧರವರ ವಿವಾಹವು ನಡೆಯುತ್ತಿದ್ದಾಗ ಸಾಕ್ಷಾತ್ ಪಾರ್ವತೀದೇವಿಯವರು ಅಲ್ಲಿ ಬಂದಿದ್ದವರಿಗೆಲ್ಲ ವಿಭೂತಿಯನ್ನು ಪ್ರಸಾದವಾಗಿ ಹಂಚಿದರು. ಆ ಕಾರಣ ಇಲ್ಲಿ ಅಂಬಿಕೆಗೆ, ಪಾರ್ವತಿಯಮ್ಮನವರಿಗೆ ತಿರುವೆನ್ನೀಟ್ರ ಉಮಯಮ್ಮೈ ಅನ್ನುವ ಹೆಸರಿದೆ. ಪರಮೇಶ್ವರನು ಅಲ್ಲಿ ಬಂದವರಿಗೆಲ್ಲ ಶಿವಲೋಕ ಪ್ರಾಪ್ತಿಯನ್ನು ಕೊಟ್ಟಿದ್ದರಿಂದ, ಶಿವಲೋಕವನ್ನು ಕೊಟ್ಟಿದ್ದರಿಂದ ಈಶ್ವರನಿಗೆ ಇಲ್ಲಿ ಶಿವಲೋಕ ತ್ಯಾಗೇಶ ಪೆರುಮಾಳ್ ಅಂತ ಹೆಸರಿದೆ. ಇದು ನಡೆದಿರೋದನ್ನು ನಾ ಹೇಳಿದ್ನಲ್ಲ, ನಲ್ಲೂರು ಪೆರುಮಾಳಂ ಅಂತ ಆ ಊರಿಗೆ ಆಚಾಳ್ಪುರಂ ಅಂತ ಹೆಸರಿದೆ. ಇಂದಿಗೂ ಸಹ ಈ ದೇವಸ್ಥಾನದಲ್ಲಿ ಯಾರು ಹೋದ್ರೂ ಕೂಡ ಅಮ್ಮನವರ ಸನ್ನಿಧಿಯಲ್ಲಿ ಕುಂಕುಮವನ್ನು ಕೊಡುವುದಿಲ್ಲ, ಬದಲಾಗಿ ವಿಭೂತಿಯನ್ನೇ ಎಲ್ಲರಿಗೂ ಕೊಡ್ತಾರೆ. ಈ ಒಂದು ವಿಷಯ. ಇನ್ನೊಂದು ಏನು ಅಂತಂದರೆ, ಇಲ್ಲಿ ದಿರುಜ್ಞಾನ ಸಂಬಂಧರು ವಿವಾಹವಾದ ಸ್ಥಳವಾದ್ದರಿಂದ ಈ ಜಾಗದಲ್ಲಿ, ಈ ದೇವಸ್ಥಾನದಲ್ಲಿ ಮಾತ್ರ ತಿರುಜ್ಞಾನರವರು ತಮ್ಮ ಧರ್ಮಪತ್ನಿಯೊಡನೆ ಇರುವಂತಹ ಸನ್ನಿಧಿಯನ್ನು ಕಾಣಬಹುದು. ಬೇರೆ ಯಾವ ದೇವಸ್ಥಾನದಲ್ಲಿಯೂ ಕೂಡ ನಮ್ಮ ತಿರುಜ್ಞಾನ ಸಂಬಂಧರವರು ಬೇರೆ ಇತರೆ ನಾಯ್ನಾರ್ಗಳ ಜೊತೆಯಲ್ಲಿರ್ತಾರೆ ವಿನಃ ಇವರ ಪತ್ನಿಯವರ ಸನ್ನಿಧಿ ಇರೋದಿಲ್ಲ ಅಲ್ಲಿ. ಈ ದೇವಸ್ಥಾನದಲ್ಲಿ ಮಾತ್ರ ಅದು ಉಂಟು. ಇಲ್ಲಿಗೆ ತಿರುಜ್ಞಾನ ಸಂಬಂಧರ್ ಅನ್ನುವರ ಮಹನೀಯರ ಪವಿತ್ರವಾದ ಅದ್ಭುತವಾದ ಚರಿತ್ರೆ ಹೀಗೆ ಕೊನೆಗೊಳ್ತಾ ಇದೆ. ಇನ್ನೂ ಕೆಲವು ವಿಷಯಗಳನ್ನು ಹೇಳೋದು ಉಳಿದಿದೆ. ಶ್ರೀ ಶಂಕರ ಭಗವತ್ಪಾದರವರು ಹೀಗೆ ಹೇಳಿದ್ದಾರೆ, ತವಸ್ತನ್ಯಂ ಮನ್ಯೆ ಧರಣೀಧರ ಕನ್ಯೆ ಹೃದಯತಃ ಪಯ ಪಾರಾವಾರ ಪರಿವಹತಿ ಸಾರಸ್ವತಮಿವ ದಯಾವತ್ಯಾ ದತ್ತಂ ದ್ರವಿಡ ಶಿಶುರಾಸ್ವಾದ್ಯ ತವಯತ್ ಕವೀನಾಂ ಪ್ರೌಢಾನಾಮಜನಿ ಕಮನೀಯ ಕವಯಿತಾ. ಇದು ಅವರು ಶಂಕರ ಭಗವತ್ಪಾದರವರು ಇಲ್ಲಿ ಹೇಳಿರುವಂಥ ಶ್ಲೋಕ. ಇದರ ಅರ್ಥ ಹೀಗಿದೆ,
1: ಏನು ಅಂತಂದರೆ, ಪಾರ್ವತೀ ದೇವಿಯವರ ಎಲೆ ಪಾರ್ವತಿಯೇ, ನಿನ್ನ ಸ್ತನ ಕ್ಷೀರ ಇದೆಯಲ್ಲ, ಎಂತಹ ಮಹನೀಯವಾದ ಕ್ಷೀರ, ಅದರ ಮಹಿಮೆ ಏನು, ಕವಿಗಳಿಗೆ ಸ್ಫೂರ್ತಿಯನ್ನು ಕೊಡುತ್ತೆ ಅಂತಹ ಕ್ಷೀರ ಸಾಗರ ಅದು. ಏಕೆಂದರೆ ಅದನ್ನು ಪಾನ ಮಾಡಿದ ದ್ರವಿಡ ಶಿಶು ಅಂದರೆ, ಇಲ್ಲಿ ನಾವು ದ್ರವಿಡ ಶಿಶು ಅಂತಂದರೆ ನಾವು ಏನು ಅರ್ಥ ಮಾಡ್ಕೋಬೇಕು, ತ್ರಿಜ್ಞಾನ ಸಂಬಂಧ, ಅವರು ತಾನೇ ಪಾರ್ವತಿಯ ಸಂಧ್ಯಪಾನವನ್ನು ಮಾಡಿದ್ದು, ಅದರಿಂದ ಜ್ಞಾನ ಸಂಬಂಧರಾಗಿದ್ದ ಅದು ಅವರು ತಾನೇ. ಈ ದ್ರವಿಡ ಶಿಶುವು ಅತ್ಯುತ್ತಮ ಕವಿಗಳಲ್ಲೆಲ್ಲರಿಗಿಂತ ಇವರು ಉತ್ತಮ ಕವಿಯಾದರು ಅಂತ ಇದರ ಅರ್ಥ. ಇವರು ಹೇಗೆ ಅತ್ಯುತ್ತಮ ಕವಿಗಳಾದರು ಅಂತಂದರೆ, ಇವರು ಒಂದೇ ತರಹವಾದ ಪದ್ಯಗಳನ್ನು ರಚಿಸಲಿಲ್ಲ, ವಿಧ ವಿಧವಾದ ಬೇರೆ ಬೇರೆ ತರಹದ ಉನ್ನತವಾದ ತಮಿಳಿನಲ್ಲಿ ರಚಿಸಿದ್ದಾರೆ. ಅಂದರೆ ಇವರು ತಮಿಳು ಭಾಷೆಗೆ ಕೊಟ್ಟಂತಹ ದೊಡ್ಡ ಕೊಡುಗೆ. ಎಂತೆಂಥದ್ದು ಇದನ್ನೆಲ್ಲ ರಚಿಸಿ ಮೆರೆದುಬಿಟ್ಟಿದ್ದಾರೆ ಅವರು. ಅಂದರೆ ಅವ್ರದ್ದು ಉದಾಹರಣೆಗೆ ಹೇಳ್ತೇನೆ, ತಿರುಪ್ಪಣ ಪೆಯರ್ ಪತ್ತು, ಈರಡಿ ಮೇಲ್ ವಯಪ್ಪು, ತಿರುವರುಕ್ಕು ಕುರಲ್, ನಾಲಡಿ ಮೇಲ್ ವಯಪ್ಪು, ಪಿನಾ ಉರೈ, மாலை மாற்று, மொழி மாற்று, திரு ஏக பாதம், திருச்சக்கர மாற்று, இத்தர அநேக விதவிதவாத காவியங்களை ரச்சிசித்தாரு. ஆமே இன்னும் இவர் வினோதகரவாகி கூட ಕೆಲವು ರಚನೆಗಳನ್ನು ಮಾಡಿದ್ದಾರೆ. ಅಂದರೆ ಹೀಗೆ ಹೇಳ್ತೀನಿ, ಇವಾಗ ನೋಡಿ, ವಿಕಟ ಕವಿ ಅನ್ನೋ ಪದ ತಗೊಂಡ್ರೆ ಎಡದಿಂದ ಬಲಕ್ಕೆ ಓದಿದ್ರೂ ಅದೇ ಬರುತ್ತೆ, ಬಲದಿಂದ ಎಡಕ್ಕೆ ಓದಿದ್ರೂ ವಿಕಟ ಕವಿಯೇ. ಅದೇ ತರಹ ಕನ್ನಡದಲ್ಲಿ ಕುಬೇರನಿಗೇನಿರಬೇಕು, ಇದು ಬಹಳ ಫೇಮಸ್ ಆಗಿತ್ತು ನಾನು ಚಿಕ್ಕವನಾಗಿದ್ದಾಗ, ಇವಾಗ ಎಷ್ಟು ಜನಕ್ಕೆ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ. ಆ ಕುಬೇರನಿಗೇನಿರಬೇಕು ಅನ್ನೋ ವಾಕ್ಯವನ್ನು ತಗೊಂಡ್ರೆ ಅದನ್ನು ಎಡದಿಂದ ಬಲಕ್ಕಾಗಲಿ, ಬಲದಿಂದ ಎಡಕ್ಕಾಗಲಿ ಓದಿದರೆ ಅದೇ ಬರುತ್ತೆ. ಈ ತರಹ ಒಂದು ಉದಾಹರಣೆಗೆ ಇವರು ರಚನೆ ಮಾಡಿರೋದು, ತಿರುಜ್ಞಾನ ಸಂಬಂಧ ರಚನೆ ಮಾಡಿರೋದನ್ನು ಒಂದು ಉದಾಹರಣೆಗಾಗಿ ಹೇಳ್ತೀನಿ. ಯಾಮಾಮಾನಿ ಯಾಮಾಮ ಯಾಳಿ ಕಾಮ ಕಾಣಾಕ ಕಾಣಾ ಕಾಮ ಕಾಳೀಯ ಮಾಮಾಯಾನಿ ಮಾಮಾಯ. ಇದನ್ನು ಎಡದಿಂದ ಬಲಕ್ಕಾದರೂ ಓದಿ, ಬಲದಿಂದ ಎಡಕ್ಕಾದರೂ ಓದಿ, ಅದೇ ಬರುತ್ತೆ. ಹೀಗೆ ಅನೇಕ ರಚನೆಗಳನ್ನು ಇವರು ರಚಿಸಿದ್ದಾರೆ. ಇವರ ಚಾತುರ್ಯ ಹೀಗಿದೆ, ಇದನ್ನು ನಾನು ಹೇಳಬೇಕು ಅಂತ ಹೇಳಿದ್ದು. ಇವರು ಕವಿಗಳಾಗಿ ಕೂಡ ಎಷ್ಟು ತಮಿಳು ಸಾಹಿತ್ಯಕ್ಕೆ, ತಮಿಳು ಭಾಷೆಗೆ ಇಂಥ ಉನ್ನತ ಸೇವೆಯನ್ನು ಮಾಡಿದ್ದಾರೆ. ಇಲ್ಲಿಗೆ ಈ ವಿಡಿಯೋನಲ್ಲಿ ತಿರುಜ್ಞಾನ ಸಂಬಂಧದ ಬಗ್ಗೆ ಏನೇನು ಹೇಳಬೇಕೋ ನನ್ನ ಶಕ್ತಿಗೆ ಅನುಗುಣವಾಗಿ ಇಷ್ಟನ್ನು ಮಾತ್ರ ಹೇಳಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮಃ.

ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತ ಹರ ಪ್ರಭುಃ. ಜಟಿ, ಇಂಟ್ರೆಸ್ಟಿಂಗ್ ನೇಮ್. ಜಟಿ ಮೀನ್ಸ್ ಹಿ ಹ್ಯಾಸ್ ದ ವಂಡರ್ಫುಲ್ ಮ್ಯಾಟೆಡ್ ಲಾಕ್ಸ್ ಆಫ್ ಹ್ಯಾರ್. ಮಹಾದೇವ ಇಸ್ ಡಿಸ್ಕ್ರೈಬ್ಡ್ ಎಸ್ ಹ್ಯಾವಿಂಗ್ ದ ಮ್ಯಾಟೆಡ್ ಲಾಕ್ಸ್ ಆಫ್ ಹ್ಯಾರ್. ವಿತ್ ದಿಸ್ ಓನ್ಲಿ ಹಿ ಇಸ್ ಡಿಸ್ಕ್ರೈಬ್ಡ್ ಎಸ್ ಕಪರ್ಧಿ. ದ ವರ್ಡ್ ಕಪರ್ಧಿ ಇಸ್ ವೆರಿ ಇಂಪಾರ್ಟೆಂಟ್. ಫೈವ್ ಟೈಮ್ಸ್ ಇಟ್ ಕಮ್ಸ್ ಇನ್ ರುದ್ರಂ. ವಿಜ್ಯಂ ದನು ಕಪರ್ಧಿನೋ ವಿಶಲ್ಯೋಪಾನವಾಗುಂ ಉತ ನಮಃ ಕಪರ್ಧಿನೇ ಚ ವ್ಯುಕ್ತ ಕೇಶಾಯ ಚ ನಮಃ ಕಪರ್ಧಿನೇ ಚ ಪುಲಸ್.

ಪ್ರವೀಣ ಸುರಕ್ಷಿಣ ಜಿಲ್ಲಂಭವ್ಯಾಶ್ವಶಾಯ ಕರುಣಾಂಭಾರ ಯಾರ ವರ್ಷ ಶಾಸ್ತ್ರ.

ಯಸ್ಕರ ಭಾಗಯ ವಿಲಕ್ಷೇಣ ಸಭಾಗ ವಿಗದ ಋಷಿಷ್ಠ ಪುನಃಮತ್ಯ ಸೇವರೇ ಸೌರ ಭಕ್ತಿಯ ಭಕ್ತಯತ್ಯುವ

ಕ್ಷತ್ರಂಗ್ರೋ ದೇವರ ಭೂ ದಾತ ಜಾತಿ ದಾತ ಜಾ ಜೀವಂತೋ ಜಂಘಾ ಗಂಧರ್ವಾ ಅಕ್ಷರ ಕುಷ್ಠೀರ ಅಗೀರಿ ಸಭಾ.

ಮಿಗಂತಂ ಮೋರ್ಧಾನಂ ಹಿಂಗಕನೋನ್ಮಾನಹಾವೋ ಸಕ್ವಾನಂ ಘರ್ಮಭಿವಾದಾನಾಮಿಮಾನಂ ಮಯರದೇವಯೋಭಿ ಅಯಂ ದಜುನ್ನೇಯಕಗೌರಭೀರಿತಾಭಿವಾದಿಮಾನಂ ಸದಾಭಿಷ್ಠಿತಾ ಸಾಧಿಕ್ಷಿಹಲ್ಲಿಕಾರಮತ್ಯಾಂ ನಿತ್ಯದ್ಭವಂ ನೇತ್ತದೇ ಕೌರಿಮೌ

ಹಿರೇಮಿತಾನ್ ಪರೇಕ್ಷೇವಾಕ್ಷೇರಸ್ತಾಳಿಕರ್ತೃಮರಿಹರಿ ಉದಹಂತೋರ್ವಾಹಿರಂ ಪ್ರತ್ಯಾದಾಯ ಉದವೋರ್ವಸ್ಯ ನಿಗ್ರಹೋ ನಿಹತ

ಸಾಂಖ್ಯಂ ಸಂಭೃತಂ ಕೇನ ಬಂಧೋ ಕೇನಾಂಗುಲೇಕ್ಷೇನ ಕಾರಿಕೇನ ಸಂಗೋ ಮಧ್ಯ ಕಸ್ಮಾನ್ನ ಮೃಷಾವಧಾರಾವಕ್ಷೇವಂತ ಉತ್ತರ ಹೆಂಗೇ